ಆಕಾಶವಾಣಿಯ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:40 ಇಂದಿನ ಪಂಚಾಂಗ ಶಕವೃಷ 1947 ಶುಕ್ಲ ಪಕ್ಷ ಜ್ಯೇಷ್ಠ ಮಾಸದ ಸಪ್ತಮಿಯ ಭಾನುವಾರದ ದಿನವಾದ ಇಂದು ದಿನಾಂಕ 21 ಜೂನ್ 2026. ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಶುಭ ಕೋರುತ್ತಿರುವುದು ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ.

ಕೇಳ್ತಾ ಇದ್ದೀರಾ, ಇದು ಎಫ್ಎಂ 90.3 ಕನ್ನಡ ಕವನಬಿಲ್ಲು. ಸಮಯ ಆಗಿದೆ 6:26. ಎಲ್ರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್, ಶುಭೋದಯ, ಶುಭ ಮುಂಜಾನೆ ಅಂತ ಹೇಳ್ತಾ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ಅರ್ಜಿ ಪ್ರಿಯಾಂಕ. ಇವತ್ತಿನ ನುಡಿಮುತ್ತನ್ನ ಕೇಳೋದಾದ್ರೆ, ನಾಳೆ ಎಂಬುದು ಶತ್ರು, ಇವತ್ತು ಎಂಬುದು ಸಂಬಂಧಿಕರು, ಈಗ ಎಂಬುದೇ ಮಿತ್ರ, ಈ ಕ್ಷಣ ಎಂಬುದೇ ಜೀವನ. ಎಷ್ಟು ಸೊಗಸಾದ ನುಡಿಮುತ್ತಲ್ವಾ? ಒಂದು ಸೊಗಸಾದ ಮಾತಿನಿಂದ ಇವತ್ತಿನ ದಿನವನ್ನು ಆರಂಭ ಮಾಡ್ತಾ ತಪ್ಪದೇ ಟ್ಯೂನ್

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
2: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
3: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
2: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
3: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
2: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
3: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.

ಸಮಯ 6:10:46. ಇಂದಿನ ನಾದಾರ್ಜನೆ ಕಾರ್ಯಕ್ರಮಕ್ಕೆ ನಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಬೆಳಗಿನ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ನಿಮ್ಮ ಜೊತೆಯಾಗಿರ್ತೀನಿ, ನಿಮ್ಮ ಆರ್ಜಿ ಪ್ರಿಯಾಂಕಾ. ಕೇಳ್ತಾ ಇದ್ರ, ಇದು FM ರೈನ್ಬೋ ಕನ್ನಡ ಗಮನಬೆಲ್ಲು. ಮನೆಯಲ್ಲಿ ಕೂತು ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರು, ಪೂಜೆ ಮಾಡಿದ್ರು, ದೇವಾಲಯಗಳಿಗೆ ಹೋದಾಗ ಮನಸ್ಸಿಗೆ ಆಗುವ ಖುಷಿ ನೆಮ್ಮದಿನೇ ಬೇರೆ. ಏನಂತೀರಾ? ಅಲ್ಲಿನ ವಿಶೇಷ ಶಕ್ತಿಯಾಗಿರ್ಬೋದು, ಹೋದಾಗ ಮನಸ್ಸಿಗೆ ಸಿಗುವ ತೃಪ್ತಿ ಆಗಿರ್ಬೋದು, ನಮ್ಮ ಹರಕೆಗಳನ್ನು ಸಲ್ಲಿಸಿ ಕಾಪಾಡು ದೇವ್ರೆ ನಮ್ಮ ಅಂತ ಹೇಳಿ ಅವನ ಬಳಿ ಹೋಗಿ ನಿಲ್ಲುವುದಾಗಿರ್ಬೋದು, ಬಹುಶಃ ಇದೆಲ್ಲ ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಬರೀ ನಮ್ಮ ಕರ್ನಾಟಕದಲ್ಲೇ ಸುಮಾರು 2000 ಹೆಚ್ಚು ದೇವಸ್ಥಾನಗಳಿದೆ ಅಂತ ಅಂದಾಜು ಮಾಡಲಾಗಿದೆ. ಇನ್ನು ಅದರ ಶಕ್ತಿ ವೈಭವ ಇನ್ನೇನು ಹೇಳೋದು. ಏನು ಮಾತಾಡೋಣ, ಜೊತೆ ಜೊತೆಗೆ ಭಕ್ತಿ ಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ. ಇಂದಿನ ನಾದಾರ್ಚನೆಯಲ್ಲಿ ಕೇಳ್ತಾರಿ, ಇದು FM ರೈನ್ಬೋ 101.3 ಕನ್ನಡ ಗಮನಬಿಲ್ಲು. ಒಂದು ಸೊಗಸಾದ ಭಕ್ತಿ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಜಸ್ ಜಾನಕಿಯವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ವಿಜಯ ನಾರಸಿಂಹ, ಸಂಗೀತ ಸಂಯೋಜನೆ MRangarao.

ಸಮಯ 6:22. ನಾದಾರ್ಜನೆಯ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ದೇವಾಲಯಗಳನ್ನು ನೋಡೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅಲ್ಲಿನ ವಾಸ್ತುಶಿಲ್ಪಕಲೆ ಆಗಿರ್ಬೋದು, ಇಡೀ ವಿಶ್ವದ ವಾಸ್ತುಶಿಲ್ಪ ಅಧ್ಯಯನಕ್ಕೆ ಇದೊಂದು ಮಾದರಿ ಅಂತಲೇ ಹೇಳ್ಬೋದು. ಕೆಲವು ದೇವಾಲಯಗಳಲ್ಲಂತೂ ಸಂಗೀತದಿಂದ ಹೊರಹೊಮ್ಮುವ ಕಲ್ಲಿನ ಕಂಬಗಳ ಬಗ್ಗೆ ಅಧ್ಯಯನ ಇನ್ನೂ ಕೂಡ ನಡೀತಾನೆ ಇದೆ. ಜಾತ್ರೆಗಳಾಗಿರ್ಬೋದು, ಉತ್ಸವಗಳಾಗಿರ್ಬೋದು, ಬಹಳ ವಿಜೃಂಭಣೆಯಿಂದ

ಆಚರಿಸಲಾಗುತ್ತೆ. ಹಾಗೆ ನಮ್ಮ ಸಂಸ್ಕೃತಿ ಕಲೆಯೊಂದಿಗೆ ಸೇರಿ ಆ ದೇವರ ಕೃಪೆ ಜನರ ಮೇಲೆ ಆಗುವಂತೆ ಮಾಡುತ್ತೆ. ಇಷ್ಟು ಸುಮಧುರ ಅಲ್ವಾ ಇದನ್ನೆಲ್ಲ ನೋಡೋದಕ್ಕೆ, ಹಾಗೆ ಇದನ್ನೆಲ್ಲ ಅನುಭವ ಪಡ್ಕೊಳ್ಳೋದಕ್ಕೆ. ಮತ್ತೊಂದು ಸೊಗಸಾದ ಭಕ್ತಿಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಶಾಂತಾ ಜಯತೀರ್ಥ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಶ್ರೀಪಾದರಾಯರು, ಹಾಗೆ ಸಂಗೀತ ಸಂಯೋಜನೆ ಇದೆ. ಶಾಂತಾ ಜಯತೀರ್ಥ

ಸಮಯ 6:48 ದೇವಾಲಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ದೇವಾಲಯ ಅಂದ್ರೆ ಕಲ್ಲಿನಿಂದ ಸ್ಥಾಪಿತವಾದ ಕಟ್ಟಡ ಅಲ್ಲ. ದೇವಾಲಯ ಅಂದ್ರೆ ನಂಬಿಕೆ, ಶಾಂತಿ, ಕಲೆ, ಪರಂಪರೆ ಎಲ್ಲದರ ಸಂಗಮ. ಇದಾಗಿತ್ತು ಇಂದಿನ ನಾದಾರ್ಜನೆ ಕಾರ್ಯಕ್ರಮ. ಸಮಯ 6:58:59 ಇನ್ನು ಮುಂದೆ ಕೇಳಿ ಯೋಗ ದಿನದ ನೇರ ಪ್ರಸಾರ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕೇಳ್ತಾ ಇದ್ರಾ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇನ್ನು ಮುಂದೆ ಕೇಳಿ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: successfully crossed Strait of Hormuz. IMD issues red alert for extremely heavy rainfall over sub-Himalayan West Bengal and Sikkim today. And in cricket, India A to take on Sri Lanka A in tri-series final in Dambulla this morning. And with that, we end the morning news. Have a nice day.
1: ಸಮಯ 8:34 ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ.
2: ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ನಾಡಿನಾದ್ಯಂತ ಜನೋತ್ಸಾಹದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶವೇ ಯೋಗ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ರಾಜ್ಯದ 8 ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಯಶಸ್ವಿ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿಗಾಗಿ ಇಂದು ನೀಟ್ ಯುಜಿ ಮರುಪರೀಕ್ಷೆ, 22,00,000 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ನಿರೀಕ್ಷೆ. ಈಗ ವಾರ್ತೆಗಳ ವಿವರ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ ಇಂದು ದೇಶಾದ್ಯಂತ 2,500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಬೆಳಗ್ಗೆ 6:30 ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಕೋಟ್ಯಂತರ ಜನ ಆಯ್ದ ಸರಳ 24 ಆಸನಗಳನ್ನು ಪ್ರದರ್ಶಿಸಿದರು. ಕೇಂದ್ರ ಆಯುಷ್ ಸಚಿವಾಲಯದ ನೇತೃತ್ವದಲ್ಲಿ ಯುವಜನ ಸೇವಾ ಸಚಿವಾಲಯದ ಸಹಯೋಗದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯಿತು. 40,000ಕ್ಕೂ ಅಧಿಕ ಜನ ಪಾಲ್ಗೊಂಡು ಸುಲಭವಾದ ಯೋಗಾಸನಗಳನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೋಲ್ಕತ್ತಾ ಸ್ವಚ್ಛತೆಯೊಂದಿಗೆ ಯೋಗವನ್ನು ಸ್ವಾಗತಿಸಿದ್ದು ಶ್ಲಾಘನೀಯ ಎಂದರು. ಯೋಗ ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶ ಎಂದು ಬಣ್ಣಿಸಿದ ಪ್ರಧಾನಮಂತ್ರಿ, ಇಡೀ ಜೀವನವೇ ಒಂದು ಯೋಗ ಎಂದ ಮಹರ್ಷಿ ಶ್ರೀ ಅರವಿಂದರನ್ನು ವಿಶೇಷವಾಗಿ ಉಲ್ಲೇಖಿಸಿ, ಯೋಗ ನಮ್ಮ ಶಾರೀರಿಕ ಸ್ವಾಸ್ಥ್ಯದ ಮಾರ್ಗವನ್ನು ಮಾನಸಿಕ ಸ್ವಾಸ್ಥ್ಯದ ಮೂಲಕ ದರ್ಶಿಸುತ್ತದೆ ಎಂದರು.
3: मानना था कि मनुष्य की पहचान अलग अलग रहने में नहीं बल्कि अपने आस पास की दुनिया से जुड़ने में है. यही जुड़ाव योग का मूल भाव है. महर्षि अरविंद भी कहते थे हमारा पूरा जीवन योग है, चाहे हमें इसका बोध हो या न हो. योग जब स्वभाव में आता है तो वो मानवीय एकता का आधार बन जाता है. साथियों, योग केवल शारीरिक श्रम का साधन नहीं है. योग किसी एक आयु वर्ग के लिए सीमित भी नहीं है. भारत में हम जानते हैं और देखते आए हैं योग मानव के जीवन का चेतना के साथ ऊर्जा के साथ एक प्रकाश भी है.
2: ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ಕೇಂದ್ರ ಸಂಸ್ಕೃತಿ ಸಚಿವಾಲಯ, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ಸಹಯೋಗದಲ್ಲಿ ದೇಶದ ಪ್ರಮುಖ 100 ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪ್ರಾಮುಖ್ಯತೆಯ ಸ್ಥಳಗಳಲ್ಲಿ ವಿಶೇಷ ಯೋಗ ಪ್ರದರ್ಶನ ಆಯೋಜಿಸಿತು. ಲಕ್ಷಾಂತರ ಯೋಗಪಟುಗಳು, ಯೋಗಾಸಕ್ತರು ಬೆಳಗ್ಗೆ ಶುಭ್ರ ವೇಷಧಾರಿಗಳಾಗಿ ಚಿತ್ತವೃತ್ತಿ ನಿರೋಧದ ಯೋಗಾಸನಗಳನ್ನು ಪ್ರದರ್ಶಿಸಿ ಗಮನ ಸೆಳೆದರು. ಕರ್ನಾಟಕದ 8 ಪ್ರಮುಖ ಐತಿಹಾಸಿಕ ತಾಣಗಳಾದ ಬಾಗಲಕೋಟೆ ಜಿಲ್ಲೆಯ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ವಿಜಯಪುರ, ಹಾಸನ ಜಿಲ್ಲೆಯ ಹಳೆಬೀಡು, ವಿಜಯನಗರ ಜಿಲ್ಲೆಯ ಹಂಪಿ, ಬೆಂಗಳೂರು ಸೇರಿದಂತೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಯೋಗ ಕಾರ್ಯಕ್ರಮಗಳು ಸಹಸ್ರಾರು ಯೋಗಾಸಕ್ತರ ಯೋಗ ಪ್ರದರ್ಶನದೊಂದಿಗೆ ಯಶಸ್ವಿಯಾಗಿ ಜರುಗಿದವು. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಆನೆಲಾಯದ ಬಳಿ ಯೋಗ ಪ್ರದರ್ಶನ ನಡೆಯಿತು ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾ ಎಸ್ಎಂ ದೇವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿ, ವಿಶ್ವ ಪರಂಪರೆಯ ತಾಣಗಳಲ್ಲಿ ಇಂದು ಮಧ್ಯಾಹ್ನ 12 ಗಂಟೆಯವರೆಗೆ ಯೋಗ ಪ್ರದರ್ಶನ ಹಾಗೂ ಯೋಗಾಭ್ಯಾಸಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಈ ಕುರಿತು ವಿಜಯನಗರದ ನಮ್ಮ ಪ್ರತಿನಿಧಿಯಿಂದ ಪ್ರದೇಶ ಸಮಾಚಾರಕ್ಕಾಗಿ

0: ಹೆಚ್ಚಿನ ಮಾಹಿತಿ.
1: ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ 12 ಪ್ರವಾಸಿ ತಾಣಗಳನ್ನು ಯೋಗ ಪ್ರದರ್ಶನಕ್ಕೆ ಗುರುತಿಸಿದ್ದು, ಅದರಲ್ಲಿ ಹೊಸಪೇಟೆ ಬಳಿಯ ವಿಶ್ವ ಪರಂಪರಾ ತಾಣವಾದ ಹಂಪಿಯೂ ಒಂದು ಎಂಬುದು ಜಿಲ್ಲೆಯ ಹೆಮ್ಮೆಯಾಗಿದೆ. ಹಾಗೆ ಹಂಪಿಯ ಅನೇಲಾಯದ ಬಳಿಯ ಹಚ್ಚ ಹಸುರಿನ ಬಯಲು ಪ್ರದೇಶದಲ್ಲಿ ಯೋಗ ಪ್ರದರ್ಶನ ನಡೆಯಿತು. ಪತಂಜಲಿ ಯೋಗ ಪೀಠದ ಕೊಪ್ಪಳ ಜಿಲ್ಲಾ ಪ್ರಭಾರಿ ವೆಂಕಟೇಶ್ ವಾಸಿ ಅವರ ನೇತೃತ್ವದಲ್ಲಿ ಯೋಗ ಪ್ರದರ್ಶನದಲ್ಲಿ ಕಮಲಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು, ಪುರಾತತ್ವ ಇಲಾಖೆಯ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಸೇರಿದಂತೆ ಒಟ್ಟು 200 ಜನರು ಭಾಗವಹಿಸಿ ಅಂತಾರಾಷ್ಟೀಯ ಯೋಗ ಪ್ರದರ್ಶನ ನೀಡಿದರು. ಪ್ರದೇಶ ಸಮಾಚಾರಕ್ಕಾಗಿ ಪೂರ್ಣಿಮಾ ದಪ್ತರ್ದಾರ್, ವಿಜಯನಗರ ಜಿಲ್ಲೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ರಾಜ್ಯದ ಪ್ರಧಾನ ಕಾರ್ಯಕ್ರಮ ಇಂದು ಬೆಳಗ್ಗೆ 7 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಜರುಗಿತು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ವಿದ್ಯುಕ್ತ ಚಾಲನೆ ನೀಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಹಿರಿಯ ಸಹೋದ್ಯೋಗಿಗಳು, ಗಣ್ಯರು ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಸರಳವಾದ 24 ಯೋಗಾಸನಗಳನ್ನು ಪ್ರದರ್ಶಿಸಿದರು. ಶಾಸಕ ರಿಜ್ವಾನ್ ಅರ್ಷದ್ ಅಧ್ಯಕ್ಷತೆ ವಹಿಸಿದ್ದರು. 2000ಕ್ಕೂ ಹೆಚ್ಚು ಯೋಗ ಸಾಧಕರು ಹಾಗೂ ಯೋಗಪಟುಗಳು ಪಾಲ್ಗೊಂಡಿದ್ದರು. 40 ನಿಮಿಷಗಳ ಯೋಗಾಸನದ ಬಳಿಕ ಸಭಾ ಕಾರ್ಯಕ್ರಮ ನಡೆಯಿತು. ಯುವಜನತೆಗೆ ಹಾಗೂ ವೃತ್ತಿಪರರಿಗೆ ಯೋಗಾಭ್ಯಾಸ ಮೈಗೂಡಿಸಲು ವೈಬ್ರೇಕ್ ಎಂಬ ಆಪ್ ಅನ್ನು ರೂಪಿಸಲಾಗಿದೆ. ತನ್ಮೂಲಕ ಯೋಗಾಭ್ಯಾಸಕ್ಕೆ ಪ್ರೇರೇಪಿಸಲಾಗುತ್ತಿದೆ ಎಂದು ಆಯುಷ್ ಇಲಾಖೆಯ ರಾಯಚೂರು ಜಿಲ್ಲೆ ಅಧಿಕಾರಿ ಡಾ ಶಂಕರ್ ಗೌಡ ತಿಳಿಸಿದ್ದಾರೆ. ಯೋಗದ ಮಹತ್ವವನ್ನು ಸಾರಲು ಹಾಗೂ ನಿತ್ಯ ಯೋಗಾಭ್ಯಾಸಕ್ಕಾಗಿ ಬೆಳಗ್ಗೆ 5:30-6:30 ಯೋಗಾಭ್ಯಾಸದ ಕಾರ್ಯಕ್ರಮಗಳನ್ನು ರಾಯಚೂರು ಜಿಲ್ಲೆಯಾದ್ಯಂತ ಆಯೋಜಿಸಲಾಗುವುದು ಎಂದರು. ನಾಳೆ 22ರಿಂದ 2027ರ ಜೂನ್ 21ರವರೆಗೆ ವರ್ಷಪೂರ್ತಿ ರಾಜ್ಯಾದ್ಯಂತ ಯೋಗಾಭ್ಯಾಸ ಹಾಗೂ ಯೋಗ ಪ್ರಚಾರದ ವಿಶೇಷ ಕಾರ್ಯಕ್ರಮ ಅನುಷ್ಠಾನಗೊಳ್ಳಲಿದೆ ಎಂದು ಹೇಳಿದರು. ವೈದ್ಯಕೀಯ ಕೋರ್ಸ್ಗಳ ಅಧ್ಯಯನಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026ರ ಮರುಪರೀಕ್ಷೆ ಇಂದು ದೇಶಾದ್ಯಂತ ನಡೆಯಲಿದೆ. ದೇಶದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳಲ್ಲಿ ಏಕಕಾಲಕ್ಕೆ 2:00 ರಿಂದ 5:30 ನೀಟ್ ಪರೀಕ್ಷೆ ನಡೆಯಲಿದೆ. ಒಟ್ಟು 22,79,000 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿದ್ದಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ತಿಳಿಸಿದೆ. ನೀಟ್ ಪರೀಕ್ಷೆ ಹಿನ್ನೆಲೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮತ್ತು ಆದ್ಯತೆ ನೀಡಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕೊಂಕಣ ರೈಲ್ವೆಯ ಮೂಲಭೂತ ಅಗತ್ಯತೆಗಳ ಸಮಗ್ರ ಅಭಿವೃದ್ದಿಗಾಗಿ 7,000 ಕೋಟಿ ರೂಪಾಯಿಗಳ ಪ್ರಸ್ತಾವವನ್ನು ಕೇಂದ್ರಕ್ಕೆ ಸಲ್ಲಿಸಲಾಗಿದೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ರೈಲು ನಿಲ್ದಾಣದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ನೂತನ ಪ್ಲಾಟ್ಫಾರಂ ಉದ್ಘಾಟಿಸಿ ಕಾಚಿಗುಡ ಕುಮಟಾವರೆಗೆ ವಿಸ್ತರಿಸಿರುವ ರೈಲು ಸೇವೆಗೆ ಹಸಿರು ಧ್ವಜ ತೋರಿ ಮಾತನಾಡಿದರು. ಬಾಗಲಕೋಟೆ ಜಿಲ್ಲೆ ಮುಧೋಳದ ಶ್ರೀ ಮೃತ್ಯುಂಜಯ ಅಪ್ಪಗಳವರ ಅಪಾರ ಕನ್ನಡ ಪ್ರೀತಿ ಹಾಗೂ ಕಳಕಳಿಯಿಂದ ಇಂದು ಸೋಲಾಪುರದಲ್ಲಿ ಕನ್ನಡ ಸಂಪದ್ಭರಿತವಾಗಿ ಬೆಳೆದಿದೆ ಎಂದು ಸೋಲಾಪುರದ ಕಿರೀಟೇಶ್ವರ ಮಠದ ಸ್ವಾಮಿನಾಥ ಸ್ವಾಮೀಜಿ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಹುತಾತ್ಮ ಸ್ಮೃತಿ ಮಂದಿರದ ಸೊನ್ನಲಗಿ ಸಿದ್ದರಾಮ ಸಭಾಂಗಣ ಮತ್ತು ವಾರದ ಮಲ್ಲಪ್ಪನವರ ವೇದಿಕೆಯಲ್ಲಿ ಆಯೋಜಿಸಿದ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ ಪ್ರತಿನಿಧಿಗಳ 10ನೇ ಮಹಾಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರಧಾನಮಂತ್ರಿ ಜನಮನ್ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ರಾಮಕುಂಜ ಪೆರಾಬೆ ಅಲಂಕಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಕ್ಕಾಲು ಕೊರಗ ಕಾಲೋನಿಯಲ್ಲಿ 2,75,00,000 ರೂಪಾಯಿ

ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾದ ರಸ್ತೆಯನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಬ್ರಿಜೇಶ್ ಚೌಟ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯಕರ ಮುಬ್ಬಿಗಾಗಿ ಯೋಗ ಧ್ಯೇಯದೊಂದಿಗೆ ನಾಡಿನಾದ್ಯಂತ ಜನೋತ್ಸಾಹದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶವೇ ಯೋಗ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ರಾಜ್ಯದ 8 ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಯಶಸ್ವಿ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿಗಾಗಿ ಇಂದು ನೀಟ್ ಯುಜಿ ಮರುಪರೀಕ್ಷೆ, 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ನಿರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 9:05 ಗಂಟೆಗೆ.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಹಲೋ ಕರ್ನಾಟಕ, ಹಲೋ ಬೆಂಗಳೂರು ಅಂತ ಹೇಳಿದ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ಸಮಯ ಆಗಿದೆ 8:45 ಕೇಳ್ತಾ ಇದ್ದೀರಾ ಇದು FM ರೈನ್ಬೋ ಕನ್ನಡ ಕಮನಬಿಲ್ಲು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಅರ್ಜಿ ಪ್ರಿಯಾಂಕಾ. ಇಂದು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸ್ತಾ ಇದ್ದೀವಿ. ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವಂಥ ಜೀವನ ಶೈಲಿ ಅಂದರೆ ಯೋಗ. ಇದ್ರ ಬಗ್ಗೆ ಮಾತಾಡೋಣ, ಹಾಗೆ ಸುಮಧುರ ಸೂಪರ್ ಹಿಟ್ ಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ. ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಇನ್ನು ನಿಮ್ಮ ಸಂಡೇ ರಜಾ ದಿನವನ್ನು ಹೆಚ್ಚು ಖುಷಿಯಾಗಿಸೋಕೆ ಸೂಪರ್ ಹಿಟ್ ಹಾಡುಗಳು ನಿಮ್ಮ ಜೊತೆಯಾಗುತ್ತೆ. ತಪ್ಪದೆ ಟ್ಯೂನ್ ಮಾಡಿ FM ರೈನ್ಬೋ ಕನ್ನಡ ಕಮನಬಿಲ್ಲು. ಕೆಂಡ ಸಂಪಿಗೆ ಚಿತ್ರದಿಂದ ಒಂದು ಸೊಗಸಾದ ಗೀತೆ ಶ್ವೇತಾ ಮೋಹನ್ ಅವರ ಧ್ವನಿಯಲ್ಲಿ ಪ್ರಸಾರ ಆಗ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ಜಯಂತ್ ಕಾಯ್ಕಿಣಿಯವರು, ಹಾಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ವಿ ಹರಿಕೃಷ್ಣ.

ಸಮಯ 8:51 ಟ್ಯೂನ್ ಮಾಡಿದ್ರಿ ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಯೋಗದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯೋಗಾಗೆ ಸುಮಾರು 5,000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಯೋಗ ನಮ್ಮ ಹವ್ಯಾಸ ಆಗಬಾರ್ದು, ಅಭ್ಯಾಸ ಆಗಬೇಕು ಅನ್ನೋದು ಒಂದು ಮಾತು. ಯಾಕಂದರೆ ನಮ್ಮ ದೇಹವನ್ನು ಆರೋಗ್ಯವಾಗಿಸುತ್ತೆ, ಸದೃಢವಾಗಿಸುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಒತ್ತಡ ಕಡಿಮೆ ಮಾಡುತ್ತೆ, ಆತಂಕವನ್ನು ಕಡಿಮೆ ಮಾಡುತ್ತೆ. ಹಾಗೆ ವಿದ್ಯಾರ್ಥಿಗಳನ್ನು ನೋಡೋದಾದರೆ ಅವರಿಗೆ ಏಕಾಗ್ರತೆಯನ್ನು ಜಾಸ್ತಿ ಮಾಡುತ್ತೆ. ಹಾಗೆ ಉತ್ತಮ ಶಕ್ತಿ ಮತ್ತು ಉತ್ತಮ ನಿದ್ರೆ, ಹೀಗೆ ಸಾಕಷ್ಟು ಉಪಯೋಗಗಳು ಯೋಗದಿಂದ ಇದೆ. ಸುಮಾರು 190 ದೇಶಗಳಲ್ಲಿ ಯೋಗ ದಿನವನ್ನು ಆಚರಿಸಲಾಗಿದೆ. ಈ ಯೋಗ ಬೇರೆ ಬೇರೆ, ನಮಗೆ ಈ ಯೋಗ ಮಾಡಬೇಕಾದ್ರೆ ಬೇರೆ ಬೇರೆ ಯಾವುದೇ ಉಪಕರಣಗಳ ಅವಶ್ಯಕತೆ ಇರೋದಿಲ್ಲ, ಅಂದರೆ ಎಕ್ವಿಪ್ಮೆಂಟ್ಸ್ನ ಬೇಕಾಗಲ್ಲ. ಕೇವಲ ಒಂದು ಯೋಗ ಮ್ಯಾಟಿದ್ರೆ ಸಾಕು, ಯೋಗ ಮ್ಯಾಟ್ನ ಹಾಸಿಕೊಂಡು ನಿಶ್ಚಿಂತೆಯಿಂದ ನಾವು ಯೋಗ ಅಭ್ಯಾಸವನ್ನು ಮಾಡಬಹುದು. ನಮ್ಮ ಆರೋಗ್ಯವನ್ನು ಆದಷ್ಟು ಸುಧಾರಿಸುವಂತೆ, ಅಥವಾ ಈಗಿನ ಕಾಲದ ಯಾವುದೇ ರೀತಿಯ ಸಮಸ್ಯೆಗಳು ಕಾಡದಂತೆ ನಮ್ಮನ್ನು ನಾವು ಕಾಪಾಡ್ಕೋಬಹುದು. ಕೇ ತಾರಿ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಸುಮಧುರ ಗೀತೆಗಳು, ಮನೋರಂಜನೆ ಎಲ್ಲವೂ ಇರುತ್ತೆ ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ. ಮತ್ತೊಂದು ಗೀತೆ ಕೆಂಡ ಸಂಪಿಗೆ ಚಿತ್ರದಿಂದ ನಿಮಗಾಗಿ ಪ್ರಸಾರ ಆಯಿತು. ಈಗ ಸಿದ್ಧಾರ್ಥ್ ಬೆಳ್ಮಣ್ಣು ಅವರ ಧ್ವನಿಯಲ್ಲಿ ಒಂದು ಸೊಗಸಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾರಿ, ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ, ಮುಂದೆ ಏನು?
4: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
3: ಏನೋ ಮಾತಾಡ್ತಿದ್ಯಾ?
4: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
5: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 ಬಿಇ ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ ಬಿಎಸ್ಸಿ ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.

ಸಮಯ ಆಗಿದೆ 8:58 ಟ್ಯೂನ್ ಮಾಡಿದಿರಿ. ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಮನಬಿಲ್ಲು. ಇದಾಗಿದ್ದು ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮ. ಹಾಡುಗಳೆಲ್ಲವೂ ನಿಮ್ಗೆ ಖುಷಿ ಕೊಟ್ಟಿದೆ ಅಂತ ಭಾವಿಸ್ತಾ ಟ್ಯೂನ್ ಮಾಡ್ತಾ ಇರಿ. ಇದೇ ರೀತಿಯ ಸುಮಧುರ ಗೀತೆಗಳು ಹಾಗೆ ಮನೋರಂಜನೆ ಎಲ್ಲವೂ ಇರುತ್ತೆ ನಿಮ್ಮ ಎಫ್ಎಂ ರೈನ್ಬೋನಲ್ಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಪ್ರಿಯಾಂಕಾ. ಸ್ಟೇ ಟ್ಯೂನ್ ಡ್ ಎಫ್ಎಂ ರೈನ್ಬೋ 101.3 ಕನ್ನಡ ಕಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ

0: ಪರಿಗಣನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
2: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
1: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
2: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
1: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಸಮಯ 9:35 ಕೇಳ್ತಾ ಇದ್ದೀರಾ, ಇದು ಎಫ್ಎಂ 9.3 ಕನ್ನಡ ಕಾಮನ್ ಬಿಲ್ಲು. ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡದಲ್ಲಿ ವಾರ್ತೆಗಳನ್ನು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನ, ದೇಶ ವಿದೇಶಗಳಲ್ಲಿ ಯೋಗ ಸಂಭ್ರಮ. ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಸುಗಮ ಪಾರದರ್ಶಕ ಪ್ರಕ್ರಿಯೆಗೆ ಎನ್ಟಿಎ ಸಂಪೂರ್ಣ ಸಿದ್ಧತೆ. ಕೋಲ್ಕತ್ತಾದಲ್ಲಿ ಇಂದು ಸ್ವದೇಶಿ ನಿರ್ಮಿತ 3 ಯುದ್ಧ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಐವರಿ ಕೋಸ್ಟ್ ವಿರುದ್ಧ ಜಯಗಳಿಸಿ ನಾಕೌಟ್ ಹಂತಕ್ಕೇರಿದ ಜರ್ಮನಿ. ವಾರ್ತೆಗಳ ವಿವರ. ಇಂದು ಜಗತ್ತಿನಾದ್ಯಂತ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಆರೋಗ್ಯಕರ, ಸಕ್ರಿಯ ಮತ್ತು ಘನತೆಯುಳ್ಳ ವಯೋವೃದ್ಧಿಗಾಗಿ ಯೋಗವನ್ನು ಜೀವನ ಪರ್ಯಂತದ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳುವುದರ ಮಹತ್ವವನ್ನು ಸಾರುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಅಂತಾರಾಷ್ಟೀಯ ಯೋಗ ದಿನದ ಆಚರಣೆಯಿಂದಾಗಿ ಜೂನ್ 21ರ ಈ ದಿನ ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಮಾರ್ಪಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಯೋಗವು ಕೇವಲ ದೈಹಿಕ ಶ್ರಮದ ಸಾಧನವಲ್ಲ ಮತ್ತು ಇದು ಯಾವುದೇ ಒಂದು ವಯೋಮಾನಕ್ಕೆ ಸೀಮಿತವಾದುದಲ್ಲ, ಬದಲಿಗೆ ಅದು ಮಾನವ ಚೈತನ್ಯದ ಅಭಿವ್ಯಕ್ತಿಯಾಗಿದೆ ಎಂದು ಹೇಳಿದ್ದಾರೆ. 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಹಾಗೂ 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ ಸದೃಢ ದೇಹ ಹೊಂದುವ ಗುರಿ ಇಟ್ಟುಕೊಂಡಿರಬೇಕು ಎಂದು ಅವರು ಕರೆ ನೀಡಿದ್ದಾರೆ.
1: 21 ಜೂನ್ ಕಾ ಯೇ ದಿನ ಪೃಥ್ವಿ ಕೇ ಕುಛ್ ಭೂಭಾಗ ಪರ್ ಸಾಲ್ ಮೇ ಸಬ್ಸೆ ಲಂಬಿ ಅವಧಿ ಕಾ ದಿನ ಹೋತಾ ಹೈ ಔರ್ ಅಂತಾರಾಷ್ಟ್ರೀಯ ಯೋಗ ದಿವಸ ಕೇ ಕಾರಣ 21 ಜೂನ್ ಕಾ ಯೇ ದಿನ ವಿಶ್ವ ಕೇ ಸಬ್ಸೆ ಬಡೆ ಸಾಮೂಹಿಕ ಉತ್ಸವ ಕಾ ದಿನ ಭೀ ಬನ್ ಗಯಾ ಹೈ. ವಿಶ್ವ ಕೇ ಅಲಗ್ ಅಲಗ್ ಹಿಸ್ಸೋ ಸೇ ಯೋಗ ಕೀ ಏಕ್ ಸೇ ಏಕ್ ಅದ್ಭುತ ತಸ್ವೀರೆ ಆ ರಹಿ ಹೈ. ಪೂರಾ ದೇಶ ಯೋಗ ಕೀ ಊರ್ಜಾ ಸೇ ಚೈತನ್ಯ ಸೇ ಭರಾ ಹುವಾ ನಜರ್ ಆ ರಹಾ ಹೈ.
0: ಮಾನಸಿಕ ಆರೋಗ್ಯದ ಮೂಲಕ ದೈಹಿಕ ಸುಸ್ಥಿತಿಯನ್ನು ಕಂಡುಕೊಳ್ಳಲು ಮತ್ತು ಸಮತೋಲಿತ ಜೀವನ ನಡೆಸಲು ಯೋಗವು ಸಹಾಯ ಮಾಡುತ್ತದೆ. ಯೋಗವನ್ನು ಕೇವಲ ನಿರ್ದಿಷ್ಟ ಸಂದರ್ಭಗಳಿಗೆ ಮಾತ್ರ ಸೀಮಿತಗೊಳಿಸದೆ ಅದನ್ನು ಜೀವನದ ಅವಿಭಾಜ್ಯ ಅಂಗವಾಗಿಸಿಕೊಳ್ಳಬೇಕು ಎಂದು ಪ್ರಧಾನಿ ಕರೆ ನೀಡಿದ್ದಾರೆ. ಈ ನಿಟ್ಟನಲ್ಲಿ ಸರ್ಕಾರವು 100 ದಿನಗಳ ಆನ್ಲೈನ್ ಯೋಗ ತರಗತಿಗಳ ಮೂಲಕ ಈ ವರ್ಷ ಯೋಗ 365 ಎಂಬ ಘೋಷಣೆಯನ್ನು ಜನಪ್ರಿಯಗೊಳಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಬಳಿಕ ಪ್ರಧಾನಿ ಯೋಗ ಶಿಷ್ಟಾಚಾರದಂತೆ ಕಾರ್ಯಕ್ರಮವನ್ನು ಮುನ್ನಡೆಸಿದರು. ಕಾರ್ಯಕ್ರಮದ ಸ್ಥಳದಲ್ಲಿ ಸಾವಿರಾರು ಯೋಗಾಸಕ್ತರು ಭಾಗಿಯಾಗಿದ್ದರು. ಭಾರತ ಹಾಗೂ ವಿದೇಶಗಳಿಂದ ಲಕ್ಷಾಂತರ ನಾಗರಿಕರು ವರ್ಚುವಲ್ ಮೂಲಕ ಈ ಆಚರಣೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಆರೋಗ್ಯ, ಸೌಹಾರ್ದತೆ ಮತ್ತು ಸಾಮೂಹಿಕ ಯೋಗಕ್ಷೇಮವನ್ನು ಉತ್ತೇಜಿಸುವ ಜಾಗತಿಕ ಆಂದೋಲನವಾಗಿ ಯೋಗ ಬೆಳೆಯುತ್ತಿರುವ ಪಾತ್ರವನ್ನು ಈ ಕಾರ್ಯಕ್ರಮ ಪುನರುಚ್ಚರಿಸಿದೆ. ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಐತಿಹಾಸಿಕ ಹೆಗ್ಗುರುತುಗಳು ಮತ್ತು ಯೋಗ ಸಂಪ್ರದಾಯಗಳನ್ನು ಬೆಳೆಸುವ ನಿಟ್ಟನಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವಾಲಯ ದೇಶದ 100 ಪ್ರಮುಖ ಐತಿಹಾಸಿಕ ಸ್ಥಳಗಳಲ್ಲಿ ವಿಶೇಷ ಯೋಗ ಆಚರಣೆಗಳನ್ನು ಆಯೋಜನೆ ಮಾಡಿದೆ. ಈ ಉಪಕ್ರಮದ ಭಾಗವಾಗಿ ನವದೆಹಲಿಯ ಕೆಂಪುಕೋಟೆ, ಕರ್ನಾಟಕದ ಹಂಪಿ, ಉತ್ತರಾಖಂಡದ ಹರಿದ್ವಾರ, ಒಡಿಶಾದ ಕೊನಾರ್ಕ್, ತಮಿಳುನಾಡಿನ ಮಹಾಬಲಿಪುರಂ, ಮಹಾರಾಷ್ಟದ ಮುಂಬೈ, ಬಿಹಾರದ ನಲಂದ, ಗುಜರಾತ್ನ ಅಹಮದಾಬಾದ್, ಉತ್ತರ ಪ್ರದೇಶದ ಸಾರನಾಥ್, ಲಡಾಖ್ನ ಲೇಹ್, ತೆಲಂಗಾಣದ ಹೈದರಾಬಾದ್ ಮತ್ತು ಅಸ್ಸಾಂನ ಸಿಲ್ಚಾರ್ ಸೇರಿದಂತೆ ದೇಶದ 12 ಪ್ರಮುಖ ಸ್ಥಳಗಳಲ್ಲಿ ಬೃಹತ್ ಆಚರಣೆಗಳು ನಡೆದಿವೆ. ಜಾಗತಿಕ ಮಟ್ಟದಲ್ಲಿಯೂ ಈ ಆಚರಣೆ ವ್ಯಾಪಕವಾಗಿದ್ದು ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿಯ ಐಸಿಸಿಆರ್ ಸಮನ್ವಯದೊಂದಿಗೆ ವಿದೇಶಗಳಲ್ಲಿರುವಂತಹ 210 ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ವಿಶ್ವದಾದ್ಯಂತ ಸುಮಾರು 2500 ಸ್ಥಳಗಳಲ್ಲಿ ಯೋಗ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿವೆ. 12ನೇ ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಇಂದು ಕರ್ನಾಟಕದ ವಿಧಾನಸೌಧ ಎದುರು ಆಯೋಜನೆ ಮಾಡಲಾಗಿದ್ದಂತಹ ರಾಜ್ಯಮಟ್ಟದ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಈ ವೇಳೆ ರಾಜ್ಯಪಾಲರು ಯೋಗಾಸಕ್ತರೊಂದಿಗೆ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡರು. ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿಯೂ ಕೂಡ ಯೋಗ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಕೇಂದ್ರದ ಎಂಎಸ್ಎಂಇ ಮತ್ತು ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆಯನ್ನು ನೀಡಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು

0: ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಇಂದು ನಡೆದ ರಾಜ್ಯಮಟ್ಟದ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಯೋಗ ದಿನದ ಆಚರಣೆಯ ನಂತರ ರಾಷ್ಟಪತಿಗಳು ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯಕ್ಕೆ ಭೇಟಿಯನ್ನು ನೀಡಲಿದ್ದು ಅಲ್ಲಿ ಆಯೋಜನೆ ಮಾಡಲಾಗಿರುವ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ. ಇದೇ ವೇಳೆ ಅವರು ಸ್ಥಳೀಯ ಸಹಾರಿಯ ಬುಡಕಟ್ಟು ಸಮುದಾಯದ ಸದಸ್ಯರು, ಚೀತಾ ಉಸ್ತುವಾರಿ ಸಿಬ್ಬಂದಿ ಹಾಗೂ ಉದ್ಯಾನವನದ ಕ್ಷೇತ್ರ ಕಾರ್ಯಪಡೆಯ ಸಿಬ್ಬಂದಿಯ ಜೊತೆಗೆ ವಿಶೇಷ ಸಂವಾದ ನಡೆಸಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಮುನ್ನಾ ದಿನವಾದ ನಿನ್ನೆ ಹಲವಾರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಯೋಗಾಸಕ್ತರು ದೊಡ್ಡ ಸಂಖ್ಯೆಯಲ್ಲಿ ಒಟ್ಟುಗೂಡಿ ಯೋಗಾಭ್ಯಾಸ ನಡೆಸಿದ್ದಾರೆ. ಕೆನಡಾದ ಟೊರೊಂಟೊದಲ್ಲಿರುವಂತಹ ಒಂಟಾರಿಯೋ ಶಾಸನ ಸಭೆಯ ಮುಂಭಾಗದಲ್ಲಿ ಸರ್ಕಾರಿ ಪ್ರತಿನಿಧಿಗಳು ಹಾಗೂ ರಾಜತಾಂತ್ರಿಕ ಅಧಿಕಾರಿಗಳು ಯೋಗ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬ್ರೆಜಿಲ್ನ ಭವ್ಯವಾದ ಫೋರ್ಸ್ ದೋ ಇಗುವಾಸ್ ಜಲಪಾತದ ಬಳಿ ಭಾರತದ ರಾಯಭಾರಿ ದಿನೇಶ್ ಭಾಟಿಯಾ ನೇತೃತ್ವದಲ್ಲಿ ವಿಶೇಷ ಯೋಗ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇತ್ತ ಡೆನ್ಮಾರ್ಕ್ನ ಆರ್ಹಸ್ನ ಡೋಕ್ ಒಂದರಲ್ಲಿ ನಡೆದ ಆಚರಣೆಯಲ್ಲಿ ರಾಯಭಾರಿ ಮನೀಶ್ ಪ್ರಭಾತ್ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಡೆನ್ಮಾರ್ಕ್ ಪ್ರಧಾನಿ ಮೆಟ್ರೆ ಫ್ರೆಡೆರಿಕ್ಸನ್ ಅವರಿಗೆ ಬರೆದಿದ್ದ ಪತ್ರವನ್ನು ವಾಚನ ಮಾಡಿದರು. ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿರುವಂತಹ ಐತಿಹಾಸಿಕ ಲಿಂಕನ್ ಮೆಮೋರಿಯಲ್ ಬಳಿ ನೂರಾರು ಜನರು ಒಟ್ಟಿಗೆ ಸೇರಿ ಯೋಗ ದಿನವನ್ನು ಆಚರಣೆ ಮಾಡಿದರು. ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಇಂದು ಮಧ್ಯಾಹ್ನ ಜರುಗಲಿದೆ. ಭಾರತದಾದ್ಯಂತ 551 ನಗರಗಳಲ್ಲಿ ಹಾಗೂ ವಿದೇಶಗಳ 14 ನಗರಗಳಲ್ಲಿ ಒಟ್ಟು 22 ಲಕ್ಷ ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗಾಗಿ ಈ ಮರುಪರೀಕ್ಷೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಪರೀಕ್ಷೆಯು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನಡೆಯಲಿದೆ. ಪ್ರಸ್ತುತ ಪರೀಕ್ಷೆಯನ್ನು ಇಂಗ್ಲಿಷ್ ಮತ್ತು 12 ಭಾರತೀಯ ಭಾಷೆಗಳಲ್ಲಿ ನಡೆಸಲಾಗುತ್ತಿದೆ. ಪರೀಕ್ಷೆಯ ಮುನ್ನ ದಿನವಾದ ನಿನ್ನೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಜಾಮರ್ಗಳು, ಸಿಸಿಟಿವಿ ತಪಾಸಣಾ ಸಿಬ್ಬಂದಿ ಮತ್ತು ಬಯೋಮೆಟ್ರಿಕ್ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ಪರಿಶೀಲಿಸಲು ದೇಶದಾದ್ಯಂತ ಅಣಕು ಪ್ರಕ್ರಿಯೆ ನಡೆಸಿತು. ಪರೀಕ್ಷೆಯನ್ನು ಅತ್ಯಂತ ಸುಗಮ, ನ್ಯಾಯಸಮ್ಮತ ಮತ್ತು ಪಾರದರ್ಶಕವಾಗಿ ನಡೆಸಲು ತಾನು ಸಂಪೂರ್ಣವಾಗಿ ಸಿದ್ದವಿರುವುದಾಗಿ ಎನ್ಟಿಎ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದಲ್ಲಿ ಇಂದು ದೇಶೀಯ ನಿರ್ಮಿತ 3 ಯುದ್ದ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಐಎನ್ಎಸ್ ದುನಗಿರಿ ನೌಕೆ ಬ್ರಹ್ಮೋಸ್ ಕ್ಷಿಪಣಿಯಿಂದ ಸುಸಜ್ಜಿತವಾಗಿದ್ದು ಮಧ್ಯಮ ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಒಳಗೊಂಡಿದೆ. ಐಎನ್ಎಸ್ ಸಂಶೋಧಕ್ ನೌಕೆಯನ್ನು ಕರಾವಳಿಯ ಆಳ ನೀರಿನ ಜಲನಕ್ಷೆ ಕಾರ್ಯಾಚರಣೆಗೆ ಅನುಕೂಲವಾಗುವಂತೆ ರೂಪಿಸಲಾಗಿದೆ. ಐಎನ್ಎಸ್ ಅಗ್ರಯ ನೌಕೆ ಸಬ್ಮೇರಿಯನ್ ನಿರೋಧಕವಾಗಿದ್ದು ಕರಾವಳಿ ರಕ್ಷಣೆಗೆ ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ನೌಕೆಗಳಿಗೆ ಬೇಕಾದ ಶೇಕಡ 75ಕ್ಕೂ ಅಧಿಕ ಪ್ರಮಾಣದ ಉಪಕರಣಗಳನ್ನು 200ಕ್ಕೂ ಅಧಿಕ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಂದ ಪಡೆದು ನಿರ್ಮಿಸಿರುವುದು ವಿಶೇಷವೆನಿಸಿದೆ. ಕೆನಡಾದ ಟೊರೊಂಟೊದಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಐವರಿ ಕೋಸ್ಟ್ ಅನ್ನು 2-1 ಗೋಲುಗಳಿಂದ ಸೋಲಿಸಿ ಪಂದ್ಯಾವಳಿಯಲ್ಲಿ ನಾಕೌಟ್ ಹಂತದಲ್ಲಿ ಸ್ಥಾನ ಗಳಿಸಿತು. ಜರ್ಮನಿಯ ಪರವಾಗಿ ಡೆನಿಜ್ ಉಂಡಾವ್ 2 ಗೋಲುಗಳನ್ನು ಗಳಿಸಿದರು. ಇಂದು ಕನ್ಸಾನ್ ನಗರದಲ್ಲಿ ಇಕ್ವೆಡಾರ್ ಮತ್ತು ಕ್ಯೂರಸಾವ್ ನಡುವಿನ ಈ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಚೆನ್ನೈನ ಚಿದಂಬರ್ ಕ್ರೀಡಾಂಗಣದಲ್ಲಿ ನಡೆದಂತಹ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ವಿರುದ್ದ ಭಾರತ 9 ವಿಕೆಟ್ಗಳ ಭರ್ಜರಿ ಜಯದೊಂದಿಗೆ ಸರಣಿಯನ್ನು 3-0 ಅಂತರದಲ್ಲಿ ಗೆದ್ದುಕೊಂಡಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತ ಅಫ್ಘಾನಿಸ್ತಾನ ನೀಡಿದ 219 ರನ್ಗಳ ಗುರಿಯನ್ನು ಕೇವಲ 28.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ ಕ್ರಮಿಸಿ ಗೆಲುವು ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನ, ದೇಶ ವಿದೇಶಗಳಲ್ಲಿ ಯೋಗ ಸಂಭ್ರಮ. ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಅಂತಾರಾಷ್ಟೀಯ ಯೋಗ ದಿನ ಆಚರಣೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಸುಗಮ ಪಾರದರ್ಶಕ ಪ್ರಕ್ರಿಯೆಗೆ ಎನ್ಟಿಎ ಸಂಪೂರ್ಣ ಸಿದ್ದತೆ. ಕೋಲ್ಕತ್ತಾದಲ್ಲಿ ಇಂದು ಸ್ವದೇಶಿ ನಿರ್ಮಿತ 3 ಯುದ್ದ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಐವರಿ ಕೋಸ್ಟ್ ವಿರುದ್ದ ಜಯಗಳಿಸಿ ನಾಕೌಟ್ ಹಂತಕ್ಕೇರಿದ ಜರ್ಮನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
1: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನ ಸೃಷ್ಟಿಸುತ್ತಿದೆ.
0: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
1: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
0: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
2: ಬಾರಾ ಸಾಲ್ ವಿಶ್ವಾಸ್ಗೆ, ವಿಕಾಸ್ಗೆ, ಜನ ಕಲ್ಯಾಣಕ್ಕೆ.

ಹೆಲೋ, ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಶುಭೋದಯ ಅಂತ ಹೇಳ್ತಾ ನಾನು ನಿಮ್ಮ ಜೊತೆ ಆಗ್ತಾ ಇರೋದು ನಿಮ್ಮ ಅರ್ಜಿ ಪ್ರಿಯಾಂಕಾ. ಸಮಯ ಆಗಿದೆ 9:42. ಟ್ಯೂನ್ ಮಾಡಿದ್ರಿ ಇದು FM ರೈನ್ಬೋ 101.3 ಕನ್ನಡ ಕಮನಬೆಲ್ಲು. ಸಖತ್ ಸಾಂಗ್ಸು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಸುಮಧುರ ಗೀತೆಗಳು ನಿಮ್ಮೊಟ್ಟಿಗೆ ನಿಮಗೆ ಜೊತೆಯಾಗುತ್ತೆ, ಇಂದಿನ ದಿನವನ್ನು ನಿಮಗೆ ಸುಂದರಗೊಳಿಸುತ್ತೆ ಅಂತ ಹೇಳ್ತಾ ಒಳ್ಳೆ ಒಳ್ಳೆ ಗೀತೆಗಳನ್ನು ಕೇಳ್ತಾ 100% ಮನೋರಂಜನೆಯನ್ನು ತಗೊಳ್ಳಿ ಅಂತ ಹೇಳ್ತಾ ಸಖತ್ ಸಾಂಗ್ಸ್ನಲ್ಲಿ ಸಖತ್ ಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ತಪ್ಪದೇ ಟ್ಯೂನ್ ಮಾಡಿ, ಇದು FM ರೈನ್ಬೋ 101.3 ಕನ್ನಡ ಕಮನಬೆಲ್ಲು. ಒಗ್ಗರಣೆ ಚಿತ್ರದಿಂದ ಸೊಗಸಾದ ಗೀತೆ ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಾಹಿತ್ಯವನ್ನು ನೀಡಿದ್ದಾರೆ ಜಯಂತ್ ಕಾಯ್ಕಿನಿಯವರು. ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಇಳಿಯರಾಜಾ.

ಸಮಯ 9:17 ಟ್ಯೂನ್ ಮಾಡಿದ್ದೀರಿ. ಇದು ಎಫ್ಎಂ ರೈನ್ಬೋ ಕನ್ನಡ ಕಮನಬೆಲ್ಲು. ನಮ್ಮ ದೇಶದ ಅತ್ಯಂತ ದೊಡ್ಡ ರಾಜ್ಯ ಯಾವುದು ಅಂತ ಕೇಳಿದ್ರೆ ಎಲ್ಲರ ತಲೆಗೆ ಬರುತ್ತೆ, ಅದು ರಾಜಸ್ಥಾನ ಅಂತ. ಇದು ಭೂ ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ದೊಡ್ಡ ರಾಜ್ಯ. ಇದರ ಒಟ್ಟು ವಿಸ್ತೀರ್ಣ ಎಷ್ಟಿರ್ಬೋದು ಗೊತ್ತಾ? ಅದು 342,239 ಚದರ ಕಿಲೋಮೀಟರ್ ಇದೆ. ಹೆಸರೇ ಹೇಳೋ ಹಾಗೆ ಇದು ದೊರೆಗಳ ವಾಸಸ್ಥಾನ, ರಾಜಸ್ಥಾನ್ ಅಂತ ಹೇಳ್ತಾರೆ. ಜಗತ್ತಿನ ಹಳೆಯ ಕೃಷಿ ಭೂಮಿ ಕೂಡ ಇರೋದು ಇಲ್ಲೇ ಅಂತ ಹೇಳಲಾಗುತ್ತೆ. ಹಾಗೆ ದಂತಕಥೆಗಳ ಪ್ರಕಾರ ರಾವಣನ ಪತ್ನಿ ಮಂಡೋದರಿ ಇದಾರಲ್ಲ, ಅವರ ತವರೂರು ರಾಜಸ್ಥಾನ ಅಂತ ಹೇಳಲಾಗುತ್ತೆ. ಹಾಗೆ ರಾವಣ ಮತ್ತು ಮಂಡೋದರಿಯರ ಮದುವೆ ಕೂಡ ಇಲ್ಲಿ ನೆರವೇರಿದೆ ಅಂತ ಕೂಡ ಕೆಲವು ಕಥೆಗಳಲ್ಲಿ ಬರುತ್ತೆ. ಇನ್ನು ಹೇಗೆ ವಿಶೇಷ ಮಾಹಿತಿಗಳನ್ನ ಹಾಗೆ 100% ಮನೋರಂಜನೆಯನ್ನ ಹಾಗೆ ಸೊಗಸಾದ ಗೀತೆಗಳನ್ನ ಎಲ್ಲವೂ ಇರುತ್ತೆ ಇಂದಿನ ಕಾರ್ಯಕ್ರಮ ಸಕ್ಕತ್ ಸಾಂಗ್ಸ್ ನಲ್ಲಿ ಕೇಳ್ತಾ ಇರಿ. ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕವರಬಿಲ್ಲು. ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸಿದ್ಧಾರ್ಥ ಚಿತ್ರದಿಂದ ಅರ್ಮಾನ್ ಮಾಲಿಕ್ ಅವರ ಧ್ವನಿಯಲ್ಲಿ ಸಾಹಿತ್ಯವನ್ನು ನೀಡಿದ್ದಾರೆ ಜಯಂತ್ ಕಾಯ್ಕಿಣಿಯವರು, ಹಾಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿ ಹರಿಕೃಷ್ಣ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
4: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
5: ಒಳ್ಳೆ ಟೀಚರ್ಸ್ ಇರಬೇಕು,
4: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
3: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
6: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.AC.IN ಅಥವಾ ಕಾಲ್ 9916253458.
7: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
8: ಅಮೃತ ಧಾರೆ ಕೋಟಿ ಜನುಮ ಜಾತಿ.
9: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
8: ಹಾಡದಿದ್ದರೆ ನನ್ನ ಹಾಡು ಕೇಳು.
10: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕ್ ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
9: ಏನ್ ಮಾಡ್ಲಿ?
10: ಏನ್ ಮಾಡ್ಲಿ?
7: FM ರೈನ್ಬೋಗೆ ಮೆಸೇಜ್ ಮಾಡಿ.
9: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
7: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
8: ಎಲ್ಲಿರಲಿ ಹೇಗಿರಲಿ ಕನ್ನಡವು ನಿನಗಿರಲಿ.
11: ಆಕಾಶವಾಣಿ FM ರೈನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಸಮಯ ಆಗಿದೆ 9:44 ಕೇಳ್ತಾ ಇದ್ರ ಇದು ಎಫ್ ಎಂ ರೈನ್ಬೋ 101.3 ಕನ್ನಡ ಕಮನಬಿಲ್ಲು. ವಿಶೇಷ ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೆ. ರಾಜಸ್ಥಾನಗಳನ್ನ ನಾವು ರಾಜರ ಸ್ಥಾನ ಅಂತ ಕೂಡ ಕರಿತೀವಿ, ಆದ್ರೆ ಇದು ಬಣ್ಣಗಳ ಊರು ಕೂಡ ಹೌದು. ಜೈಪುರ್ನ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಿಂಕ್ ಸಿಟಿ ಅಂತ ಕರಿತೀವಿ, ಹಾಗೆ ಜೋಧ್ಪುರ್ನ ನಾವು ನೀಲಿ ಪಟ್ಟಣ ಅಂತ ಕರಿತೀವಿ, ಉದಯ್ಪುರ್ನ ಶ್ವೇತ ಪಟ್ಟಣ ವೈಟ್ ಸಿಟಿ ಅಂತ ಹೇಳ್ತಾರೆ, ಹಾಗೆ ಜುಲಾವರ್ನ ನೇರಳೆ ಪಟ್ಟಣ ಅಂತ ಕೂಡ ಕರಿತೀವಿ. ನೀವೆಲ್ಲರೂ ಸಿಹಿ ನೀರನ್ನ ನೋಡಿರ್ತೀರ, ನದಿ ನೀರು ಅಂದ್ರೆ ಸಿಹಿ ನೀರು, ಆದ್ರೆ ಉಪ್ಪಿನ ನೀರು ಅಂದ್ರೆ ನದಿ ಉಪ್ಪಿನ ನೀರಾಗಿರೋದನ್ನ ನೋಡಿದಿರಾ? ಇದು ರಾಜಸ್ಥಾನದಲ್ಲಿ ಇದೆ. ರಾಜಸ್ಥಾನದಲ್ಲಿ ಹರಿದು ಗುಜರಾತ್ನ ರಾಣ್ ಆಫ್ ಕಚ್ ಅಲ್ಲಿ ಇದು ಕೊನೆಯಾಗುತ್ತೆ. ಇದು ಲೂನಿ ನದಿ. ಹೀಗೆ ವಿಶೇಷ ಮಾಹಿತಿಗಳು ಹಾಗೆ 100% ಮನೋರಂಜನೆ ನಿಮ್ಮ ಎಫ್ಎಂ ರೈನ್ಬೋನಲ್ಲಿ. ಹಾಗೆ ರಾಣಿ ಪ್ರಫುಲ್ಲ ಅವರು ಹಾಗೆ ಸುಜಾತಾ ಕೃಷ್ಣ, ಶಾಂತಾ ಕುಮಾರಿ, ಸಹನಾ ಶಿವಕುಮಾರ್ ಇವರೆಲ್ಲರೂ

ಸಮಯ 10:55 ಸಂದೇಶಗಳು ನಮ್ಮನ್ನ ಬಂದು ತಲುಪಿದೆ. ಯಾರೆಲ್ಲ ಸಂದೇಶಗಳನ್ನ ಕಳಿಸಿದಾರೆ ಅಂತ ನೋಡೋದಾದ್ರೆ, ನಾಗರತ್ನ ಅವರು ರಾಜಾಜಿನಗರಿಂದ ಬಂಗಾರದ ಮನುಷ್ಯ ಚಿತ್ರ ನಿಜವಾಗ್ಲೂ ನೋಡಿದ ನಂತರ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಭಾವನಾತ್ಮಕವಾದ ಬೇಸರ ತರುವಂತಹ ಎಂಡಿಂಗ್ ಇದು. ನಮ್ಗೆ ತುಂಬಾನೇ ಇಷ್ಟ ಆಯಿತು ಪಿಕ್ಚರ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಅದೊಂದು ಸೂಪರ್ ಹಿಟ್ ಮೂವಿ. ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಒಂದು ದಿನ ಆದರೂ ಸಾಲೋದಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಹಾಡುಗಳಲ್ಲೂ ಚಂದವೂ ಚಂದ ಅಂತ ಹೇಳಿ ಅನಂತ್ ಮೂರ್ತಿಯವರು ಶೃಂಗೇರಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಸೇವಂತಿ ಅನುಷಾ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ನಮಗೆ ಸಾಕಷ್ಟು ಚಿತ್ರಗಳು, ನೀವು ಹೇಳಿದಂತಹ ಎಲ್ಲ ಚಿತ್ರಗಳು ಇಷ್ಟ, ಆದರೆ ಸಂಜು ವಡ್ಸ್ ಗೀತಾ ಪಾಪ ಸಂಜು ಗೀತಾ ಕೊನೆಗೂ ಸೇರಲಿಲ್ಲ ಅಂತ ಹೇಳಿ ಆ ಚಿತ್ರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಮತ್ತೊಬ್ಬರು ನಮಗೆ ಸಂದೇಶವನ್ನು ಕಳಿಸಿರೋರು ಹೆಚ್ ಎಲ್ ಬಸವರಾಜು ಅವರು ನಮಗೆ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ಶುಭೋದಯ ಕಾಮನಬಿಲ್ಲು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂಗಾರು ಮಳೆ ಮಳೆಯ ದೇವದಾಸ ದೂರವಾಗುವ ಸನ್ನಿವೇಶ ತುಂಬಾ ನೋವಾಗುತ್ತೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಮುಂಗಾರು ಮಳೆ ಹಿಟ್ಟಾಗೋದಕ್ಕೆ ಬಹುಶಃ ಅದೊಂದು ದೊಡ್ಡ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ನೋಡಿ. ಯಾಕಂದರೆ ಆ ಮುಕ್ತಾದ ಪ್ರಾಣಿ

ಆ ಮುಗ್ಧಾದ ಪ್ರಾಣಿಗೆ ಹೀರೋಗೆ ಅದರ ಮೇಲಿನ ಪ್ರೀತಿ, ಹಾಗೆ ಹೀರೋಯಿನ್ ಮೇಲಿನ ಪ್ರೀತಿ. ಎಲ್ಲರೂ ತನ್ನನ್ನು ದೂರ ಮಾಡಿದ್ರು, ಆ ಪುಟ್ಟಾದ ಮುದ್ದಾದ ಮೊಲ ತನ್ನ ಹತ್ರ ಇದೆ ಅನ್ನೋ ಒಂದು ಸಮಾಧಾನವೂ ಕೂಡ ದೂರವಾಗುತ್ತಲ್ಲ ಕೊನೆಯಲ್ಲಿ. ಆ ಎಂಡಿಂಗ್ನ ನೋಡೋದಕ್ಕೆ ಬಹಳಾನೇ ದುಃಖ ತರಿಸುತ್ತೆ. ಏನಂತೀರಾ? ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತದೆ, ಹಾಡುಗಳಿಗೂ ಇಷ್ಟ ಆದ ಹಿಡಿ ಚಿದಾನಂದ್ ಅವರು ಟಿ ವಿ ಸರ್ಕಲ್ ಹೊಸ ದುರ್ಗದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಆಲ್ ಸಾಂಗ್ಸ್ ಆರ್ ಸೂಪರ್ ಅಂತ ಹೇಳಿ ನಮಗೆ ಹುಚ್ಚ ಫಿಲ್ಮ್ ಇಷ್ಟ, ಹಾಗೆ ಮುಂಗಾರು ಮುಳೆ ಕೂಡ ಇಷ್ಟ ಅಂತ ಹೇಳಿ ಶಿವಾನಂದ್ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಯ್ಯನಗರದಿಂದ ಮಧುಮತಿ ಹಾಗೆ ಚನ್ನಬಸಪ್ಪ ಕರ್ಮಡಿಯವರು ನಮಗೆ ಸಿನಿ ಚೀಟಿಯ ಹಾಡುಗಳು ಮಾಹಿತಿಗಳು ಇಷ್ಟ ಆದವು ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿರೋರು ಹ್ಯಾಪಿ ಯೋಗ ಡೇ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಯಾರಿದು ಸಂದೇಶವನ್ನು ಕಳಿಸಿರೋರು, ಅವರ ಹೆಸರನ್ನು ಕಳಿಸಿಲ್ಲ. ಖಂಡಿತ ನಿಮ್ಮ ಹೆಸರೊಂದಿಗೆ ನೀವು ಸಂದೇಶವನ್ನು ಕಳಿಸಿದಾಗ ನಮಗೆ ಓದೋದಕ್ಕೆ ಬಹಳ ಸುಲಭ ಆಗುತ್ತೆ ಅಂತ ಹೇಳಿ ವಿಜಯಪುರದಿಂದ ಇಸ್ಮಾಯಿಲ್ ಅವರು ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ, ಧನ್ಯವಾದಗಳು ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ರೆ ನಿಮ್ಮೆಲ್ಲರ ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ಹಾಗೆ ಒಂದಕ್ಕಿಂತ ಒಂದು ಸೊಗಸಾದ ಚಿತ್ರಗಳು, ಬಂಗಾರದ ಮನುಷ್ಯ ಆಗಿರ್ಬೋದು, ಹುಚ್ಚ ಆಗಿರ್ಬೋದು, ಮುಂಗಾರು ಮಳೆ ಆಗಿರ್ಬೋದು, ಅಥವಾ ತಾಜ್ ಮಹಲ್ ಆಗಿರ್ಬೋದು, ಲೂಸಿಯಾ, ದಿಯಾ, ಉಳಿದವರು ಕಂಡಂತೆ, ಚೈತ್ರದ ಪ್ರೇಮನ್, ಎಲ್ಲವೂ ಒಂದಕ್ಕಿಂತ ಒಂದು ಅದ್ಭುತವಾದ ಚಿತ್ರಗಳು. ಕೊನೆಯಲ್ಲಿ ಈ ರೀತಿ ಆಗಬಾರ್ದಿತ್ತು ಅಂತ ಅನ್ಕೊಂಡ್ರು ಕೂಡ ಆ ಎಂಡಿಂಗ್ಗೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡುತ್ತೆ ಆ ಚಿತ್ರಗಳು. ಇದಾಗಿತ್ತು ಇಂದಿನ ಸಿನಿ ಸಿಟಿ ಕಾರ್ಯಕ್ರಮ. ಕಾರ್ಯಕ್ರಮ ಹೋಗಿದ್ದೆ, ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ನೋಡಿ. ಸ್ಟುಡಿಯೋದಲ್ಲಿ ಕರೆಕ್ಟಾಗಿ ಟೈಮ್ ಆಗಿದೆ 10:53:53. ನಾನು ಸ್ಟುಡಿಯೋಯಿಂದ ಬಾಯ್ ಬಾಯ್ ಹೇಳುವ ಸಮಯ ಬಂದಾಗಿದೆ. ಮಧ್ಯಾಹ್ನದ ನಮ್ಮ ಆರ್ ಜಿ ಕೂಡ ಬಂದು ಸ್ಟುಡಿಯೋನ ತಲುಪಿದ್ದಾರೆ. ನಾವು ಈಗ ಸ್ಟುಡಿಯೋಯಿಂದ ಹೊರಡ್ತೀನಿ. ನಮಗೆಲ್ಲರಿಗೂ ಹ್ಯಾವ್ ಎ ನೈಸ್ ಡೇ ಅಂತ ಹೇಳ್ತಾ, ಹ್ಯಾವ್ ಎ ನೈಸ್ ಸಂಡೇ ಅಂತಲೂ ಹೇಳ್ತಾ ನಾನು ಕೇಳ್ತಾ ಇರಿ. ಇದು FM ರೈನ್ಬೋ 101.3 ಕನ್ನಡ ಕವನಬೆಲ್ಲು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ ಜಿ ಪ್ರಿಯಾಂಕಾ. ತಪ್ಪದೇ ಕೇಳಿ ಕನ್ನಡ ಕವನಬೆಲ್ಲು. ಮತ್ತೊಂದು ಸೊಗಸಾದ ಗೀತೆ ಲವ್ ಮಾಕ್ಟೇಲ್ ಚಿತ್ರದಿಂದ ನಕುಲ್ ಅಭಯಂಕರ ಪರಧ್ವನಿಯಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ರಾಘವೇಂದ್ರ ವಿ ಕಾಮತ್ ಅವರು ಈ ಗೀತೆಗೆ ಸಾಹಿತ್ಯವನ್ನು ನೀಡಿದ್ದಾರೆ. ಹಾಗೆ ಸಂಗೀತ ಸಂಯೋಜನೆ ಇದೆ ರಘುದೀಕ್ಷಿತ್ ಅವರದ್ದು.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಇದುವರೆಗೂ ಪೋಸ್ಟ್ ಬಾಕ್ಸ್ ನಂಬರ್ 111 ಕೇಳಿದ್ರಿ. ಸಮಯ 12 ಗಂಟೆ. ಈಗ ಕೇಳೋಣ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದೊಂದಿಗೆ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ನಾಡಿನಾದ್ಯಂತ ಯೋಗಪಟುಗಳು ಯೋಗಾಸಕ್ತರ ಅಮಿತೋತ್ಸಾಹದ ಮಧ್ಯೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇಂದು ಬೆಳಗ್ಗೆ 6:30 to 8:30 ಆಚರಿಸಿದ ವರದಿಗಳು ಬಂದಿವೆ. ಯೋಗ ಈಗಲೇ ಅನುಷ್ಠಾನಕ್ಕಾಗಿ, ಯೋಗ ಅಥ ಅನುಷ್ಠಾನಂ ಎಂದ ಪತಂಜಲಿ ಮುನಿಯ ಆಶಯವನ್ನು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪ್ರತಿಧ್ವನಿಸಿತು. ಯೋಗ 365 ದಿನಗಳಿಗಾಗಿ ಎಂಬ ಪ್ರತಿಜ್ಞೆಯನ್ನು ಯೋಗಾರ್ಥಿಗಳು ಕೈಗೊಂಡರು. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಕೇಂದ್ರ ಆಯುಷ್ ಸಚಿವಾಲಯ ಆಯೋಜಿಸಿದ್ದ ರಾಷ್ಟದ ಪ್ರಧಾನ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯೋಗ ಎಲ್ಲರನ್ನೂ ಒಗ್ಗೂಡಿಸುವ, ಮಾನಸಿಕ ಸ್ವಾಸ್ಥ್ಯ ಮತ್ತು ಜಗತ್ತಿನ ಶಾಂತಿಗೆ ಅಡಿಪಾಯವಾಗಿದೆ ಎಂದರು.
2: 21 ಜೂನ್ ಕಾ ಯೇ ದಿನ ಪೃಥ್ವಿಕೆ ಕುಚ್ ಭೂಭಾಗ ಪರ ಸಾಲ ಮೇ ಸಬ್ಸೆ ಲಂಬಿ ಅವಧಿ ಕಾ ದಿನ ಹೋತಾ ಹೈ ಔರ್ ಅಂತಾರಾಷ್ಟ್ರೀಯ ಯೋಗ ದಿವಸ ಕೆ ಕಾರಣ 21 ಜೂನ್ ಕಾ ಯೇ ದಿನ ವಿಶ್ವ ಕೆ ಸಬ್ಸೆ ಬಡೆ ಸಾಮೂಹಿಕ ಉತ್ಸವ ಕಾ ದಿನ ಭೀ ಬನ್ ಗಯಾ ಹೈ. ಭಾರತ ಮೇ ಹಿಮಾಲಯ ಸೆ ಲೇಕರ್ ಹಿಂದ ಮಹಾಸಾಗರ ತಕ್, ಪೂರ್ವೋತ್ತರ ಔರ್ ಪೂರಬ್ ಮೇ ಬಂಗಾಲ ಸೆ ಲೇಕರ್ ಪಶ್ಚಿಮ ಮೇ ಸೌರಾಷ್ಟ್ರ ತಕ್ ಪೂರಾ ದೇಶ ಯೋಗ ಕಿ ಊರ್ಜಾ ಸೆ ಚೈತನ್ಯ ಸೆ ಭರಾ ಹುವಾ ನಜರ್ ಆ ರಹಾ, ಪೂರಾ ದೇಶ ಪೂರಾ ವಿಶ್ವ ಏಕ ದೂಸರೆ ಸೆ ಜುಡಾ ಹುವಾ ನಜರ್ ಆ ರಹಾ ಔರ್ ಯಹಿ ತೋ ಯೋಗ ಕಿ ತಾಕತ್ ಹೈ. ಯೋಗ ಸಬ್ಕೋ ಜೋಡ್ತಾ, ಯೋಗ ಸಬ್ಕೋ ಸಾಥ್ ಲಾತಾ ಹೈ.
1: ಮಂಡ್ಯದ ಪಿಇಟಿ ಶಿಕ್ಷಣ ಸಂಸ್ಥೆಯ ಆವರಣದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿಶ್ವ ಯೋಗ ದಿನಾಚರಣೆಗೆ ಚಾಲನೆ ನೀಡಿದರು. ಬೆಳಗಾವಿಯ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಯೋಗ ದಿನವನ್ನು ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಬಳಸಿಕೊಂಡ ಕೋಲಾರ ಜಿಲ್ಲಾ ಪಂಚಾಯಿತಿ ಮಾದರಿ ಸ್ವೀಪ್ ಚಟುವಟಿಕೆ ಮೂಲಕ ಗಮನ ಸೆಳೆಯಿತು. ಸರ್ಎಂ ವಿಶ್ವೇಶ್ವರಾಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 12ನೇ ಅಂತಾರಾಷ್ಟೀಯ ಯೋಗ ದಿನದ ಕಾರ್ಯಕ್ರಮದಲ್ಲಿ ಮತದಾನದ ಮಹತ್ವ ಕುರಿತು ಜಿಲ್ಲಾಡಳಿತ ಅರಿವು ಮೂಡಿಸಿತು. ಅಂತಾರಾಷ್ಟೀಯ ಯೋಗ ದಿನಾಚರಣೆಗಾಗಿ ಕೇಂದ್ರ

ಆಯುಷ್ ಸಚಿವಾಲಯದ ಯೋಗ ಸಂಗಮ ಪೋರ್ಟಲ್ನಲ್ಲಿ 600,000 ಸಂಸ್ಥೆಗಳು ಯೋಗ ಪ್ರದರ್ಶಿಸಲು ಹೆಸರು ನೋಂದಾಯಿಸಿದ್ದವು. 200,000 ಶಾಲೆ ಕಾಲೇಜುಗಳು, 322,000 ಸರ್ಕಾರಿ ಸಂಸ್ಥೆಗಳು, 16,000 ಅಧಿಕ ಖಾಸಗಿ ಸಂಸ್ಥೆಗಳು, 5,000 ಹೆಚ್ಚು ಸ್ವಯಂ ಸೇವಾ ಸಂಸ್ಥೆಗಳು, 44,000 ಸಾಮುದಾಯಿಕ ಗುಂಪುಗಳು ದೇಶದ 2,500 ಸ್ಥಳಗಳಲ್ಲಿ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡು ಗಮನ ಸೆಳೆದವು. ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಜುಲೈ 25, 26 ಮತ್ತು 27ರಂದು 3 ದಿನಗಳ ರಾಷ್ಟೀಯ ರೈತ ಸಮಾವೇಶ ಜರುಗಲಿದೆ ಎಂದು ರೈತ ಸಮಾವೇಶದ ಸ್ವಾಗತ ಸಮಿತಿ ಅಧ್ಯಕ್ಷ ಮಾಲೀಕಯ್ಯ ಗುತ್ತೇದಾರ್ ತಿಳಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ, ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿ, ಕನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ, ಜಲತಜ್ಞ ರಾಜಸ್ಥಾನದ ರಾಜೇಂದ್ರ ಸಿಂಗ್ ಸೇರಿದಂತೆ ಕೇಂದ್ರ ಸಚಿವರುಗಳು ಭಾಗವಹಿಸಲಿದ್ದಾರೆ. ಬಾಲ್ಯ ವಿವಾಹ ತಡೆಗಟ್ಟಲು ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇರಿಸಿದೆ. ಕೇಂದ್ರದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು, ಬಾಲ್ಯ ವಿವಾಹ ಮಾತ್ರವಲ್ಲದೆ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ನಿಶ್ಚಿತಾರ್ಥ ಮಾಡುವುದು ಅಥವಾ ಸಿದ್ದತೆ ನಡೆಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ, ಕಾನೂನುಬಾಹಿರ ಎಂದು ಘೋಷಿಸಲಾಗಿದೆ. ವಿಕಸಿತ ಭಾರತ, ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿ ಜಿರಾಮ್ಜಿ ಕಾಯ್ದೆ 2025 ಜುಲೈ 1ರಿಂದ ಜಾರಿಗೆ ಬರಲಿದ್ದು, ಕೇಂದ್ರ ಸರ್ಕಾರ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ 100ಕ್ಕೂ ಹೆಚ್ಚು ಪ್ರದೇಶ ಅಧಿಕಾರಿಗಳನ್ನು ನಿಯೋಜಿಸಲಿದೆ. ಊರಿಗೊಂದು ಕೆರೆ ಸಾಧ್ಯವಾಗದಿದ್ದರೂ ತಾಲೂಕಿಗೊಂದಾದರೂ ಹೊಸ ಕೆರೆಯನ್ನು ನಿರ್ಮಿಸಿ ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಜಿಲ್ಲೆಯ ಎಲ್ಲ ತೆಹಸೀಲ್ದಾರ್ಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನೆಲ ಜಲ ಮಳೆ ನೀರು ಕೊಯ್ಲು, ಸಸಿ ನೆಡುವುದು ಹಾಗೂ ಕೆರೆಗಳ ಸಮರ್ಪಕ ನಿರ್ವಹಣೆ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಯಚೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ಕುರಿತು ವಿಶೇಷ ತರಬೇತಿ ಕಾರ್ಯಾಗಾರ ಜರುಗಿತು. ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಚಾಲನೆ ನೀಡಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತಿಂಗಳ 28ರಿಂದ ಜುಲೈ 1ನೇ ತಾರೀಖಿನವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕಾಶಿ ಮಾಹಿತಿ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
1: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
0: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
1: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
0: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
2: 12 ಸಾಲ ವಿಶ್ವಾಸ್ಗೆ, ವಿಕಾಸ್ಗೆ, ಜನ ಕಲ್ಯಾಣಕ್ಕೆ.

0: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
1: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
2: ಒಳ್ಳೆ ಟೀಚರ್ಸ್ ಇರಬೇಕು,
1: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
0: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
3: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSS ATEB.ac.in ಅಥವಾ ಕಾಲ್ 9916253458.

0: ಸದ್ಯಕ್ಕ ಅಯ್ಯವ್ವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ.

0: ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ ಮುಂದೆ ಏನು?
1: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
0: ಏನೋ ಮಾತಾಡ್ತಿದ್ಯಾ?
1: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
2: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ 8 ಬಿಇ ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ ಬಿಎಸ್ಸಿ ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in
3: ಅಥವಾ ಕಾಲ್ 9916253458.
4: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
6: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ 1:02 ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಏನ್ ಸಮಾಚಾರ ರೀ ಎಲ್ರೂ ಹೇಗಿದ್ದೀರಾ? ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಕರೆಯಲ್ಲಿ ಕೈರುಚಿಯಲ್ಲಿ ಇವತ್ತು ಒಂದು ಸ್ಪೆಷಲ್ ಕೈರುಚಿಯನ್ನ ನಾನು ತಗೊಂಡಿದ್ದೀನಿ. ಕರೆ ಯಾವುದು ಇರೋದಿಲ್ಲ, ಬಿಕಾಸ್ ನಾನೇ ನಿಮ್ಗೋಸ್ಕರ ಒಂದು ಸ್ಪೆಷಲ್ ರೆಸಿಪಿನ ತಂದಿದ್ದೀನಿ. ಸೊ ಯಾವುದು ಆ ಕೈರುಚಿ ಅನ್ನೋದಾದ್ರೆ, ಮಳೆ ಬೇರೆ ಬರ್ತಾ ಇದೆ, ಸಖತ್ ಚಳಿ ಆಗ್ತಾ ಇರುತ್ತೆ ಸಂಜೆ ಹೊತ್ತಲ್ಲಿ ಅಲ್ವಾ, ಹಾಗಾಗಿ ಗಿರ್ಮಿಟ್ಟನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಗಿರ್ಮಿಟ್ ಅಂದ ತಕ್ಷಣ ಈಗಾಗಲೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಎಸ್ಪೆಷಲಿ ನಾರ್ತ್ ಕರ್ನಾಟಕ ಸೈಡಲ್ಲಿ ಬಹಳ ಫೇಮಸ್ ಇದು, ಈಗ ಬೆಂಗಳೂರಲ್ಲೂ ಕೂಡ ಅಷ್ಟೇ ಪ್ರಸಿದ್ಧಿ. ಸೊ ಗಿರ್ಮಿಟ್ಟನ್ನ ಮಾಡೋದು ಹೇಗೆ, ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳೋದಾದ್ರೆ, 2 ಕಪ್ ಮಂಡಕ್ಕಿ, 2 ಟೇಬಲ್ ಚಮಚ ಕಡಲೆಕಾಯಿ ಅಥವಾ ಶೇಂಗಾ, 2 ಹಸಿರು ಮೆಣಸಿನಕಾಯಿ, 1/2 ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿ,

ಅರ್ಧ ಸಣ್ಣದಾಗಿ ಹೆಚ್ಚಿದ ಟೊಮ್ಯಾಟೊ, ಎರಡು ಟೇಬಲ್ ಚಮಚ ಹುರಿಗಡಲೆ ಪುಡಿ, ಎರಡು ಟೇಬಲ್ ಚಮಚ ಕೊತ್ತಂಬರಿ, ಎರಡು ಟೇಬಲ್ ಚಮಚ ಸೇವ್. ಇದು ಆಪ್ಷನಲ್, ನಿಮ್ಗೆ ಬೇಕಾದ್ರೆ ಹಾಕೋಬಹುದು, ಬೇಡದಿದ್ರೆ ಬೇಡ. ಸೊ ಬೇಕಾಗಿರೋ ಸಾಮಗ್ರಿಗಳೇನು ಅಂತ ಗೊತ್ತಾಯ್ತು, ಹೇಗೆ ಮಾಡುದು ಅಂತ ತಿಳಿಸ್ಕೊಡ್ತೀನಿ ಒಂದು ಗೀತೆಯ ನಂತರ. ಈಗ ಕೇಳಿ ಹುಬ್ಬಳ್ಳಿಯ ಶಹರಾದಾಗ.

ಕರಿಯಲಿಕ್ಕ ರುಚಿಯಲ್ಲಿ ಗಿರ್ಮಿಟನ್ನ ಮಾಡೋದು ಹೇಗೆ ಅಂತ ನಾವು ತಿಳ್ಕೊತಾ ಇದ್ದೀವಿ. ಈಗ ಗಿರ್ಮಿಟಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಗೊತ್ತಾಯ್ತು, ಆದ್ರೆ ಗೊಜ್ಜ ಬೇಕಲ್ಲ ಗಿರ್ಮಿಟಿಗೆ, ಅದನ್ನ ಹೇಗೆ ಮಾಡೋದು, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು. ಮುಕ್ಕಾಲ್ ಟೀ ಸ್ಪೂನ್ ಸಾಸಿವೆ, ಮುಕ್ಕಾಲ್ ಟೀ ಸ್ಪೂನ್ ಜೀರಿಗೆ, 3-4 ಕರಿಬೇವಿನ ಎಲೆ, ನಿಮ್ಮಿಷ್ಟ ಎಷ್ಟು ಬೇಕಾದರೂ ಕರಿಬೇವು ಹಾಕೊಳ್ಳಿ. ಒಂದು ದೊಡ್ಡ ಚಿಟಿಕೆ ಅರಶಿನ ಪುಡಿ, 2 ಕತ್ತರಿಸಿದಂತಹ ಹಸಿರುಮೆಣಸಿನಕಾಯಿ, 3-4 ಬೆಳ್ಳುಳ್ಳಿ ಅಂದರೆ ಎಸಳುಗಳು, ಸಣ್ಣದಾಗಿ ಹೆಚ್ಚಿದಂತಹ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿದಂತಹ ಟೊಮ್ಯಾಟೊ, 1 teaspoon ಬೆಲ್ಲ ಅಥವಾ ಸಕ್ಕರೆ, 1 teaspoon ಬೆಲ್ಲ ಮತ್ತು ಸಕ್ಕರೆ ಆದಮೇಲೆ ನಂತರ ಒಂಚೂರು ಹುಣಸೆ ಹಣ್ಣು, ಇಟ್ ಇಸ್ ಆಪ್ಷನಲ್ ನಿಮಗೆ, ಹುಣಸೆ ಹಣ್ಣು ಬದಲಾಗಿ ನೆಲ್ಲಿಕಾಯಿ ಬೇಕಾದರೂ ಹಾಕ್ಕೋಬಹುದು. 2 tablespoons ಹುರಿಗಡಲೆ, ಹುರಿಗಡಲೆ ಪುಡಿ, 2 teaspoon ಅಡುಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಬೇಕಾಗಿರೋದು ಗೊಜ್ಜು ಮಾಡ್ಕೊಳ್ಳೋದಕ್ಕೆ. ಹೇಗೆ ಮಾಡೋದು? 1/2 cup ಹುರಿಗಡಲೆಯನ್ನ ಮಿಕ್ಸಿಯಲ್ಲಿ ಪುಡಿ ಮಾಡಿಟ್ಕೊಳ್ಳಿ. ಗೊಜ್ಜಿಗೆ ಬೇಕಾದಂತಹ ಈರುಳ್ಳಿ, ಟೊಮ್ಯಾಟೊ ಮತ್ತು ಹಸಿರುಮೆಣಸಿನಕಾಯಿನ ಹೆಚ್ಚಿಟ್ಕೊಳ್ಳಿ. ಒಂದು ಬಾಣಲಿಲಿ ಕಡಲೆಕಾಯಿ ಅಥವಾ ಶೇಂಗಾವನ್ನ ಹುರಿದು ತೆಗೆದಿಟ್ಕೊಳ್ಳಿ. ನಂತರ ಅದೇ ಬಾಣಲಿಲಿ ಎಣ್ಣೆ ಹಾಕಿ ಕಟ್ ಮಾಡಿರುವಂತಹ ಮೆಣಸಿನಕಾಯಿನ ಹುರಿದು ತೆಗೆದಿಟ್ಕೊಳ್ಳಿ. ನಂತರ ಅದೇ ಬಾಣಲಿಲಿ ಗೊಜ್ಜು ಮಾಡೋದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವಿನ ಎಲೆ ಮತ್ತು ಅರಶಿನ ಪುಡಿ ಸೇರಿಸಿ ಒಗ್ಗರಣೆ ಹಾಕೊಳ್ಳಿ. ಹೆಚ್ಚಿದ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿನ ಹಾಕಿ ಅದನ್ನು ಹುರ್ಕೊಳ್ಳಿ. ಟೊಮ್ಯಾಟೊ ಕೂಡ ಹಾಕಿ ಅದನ್ನು ಬಾಡಿಸಿ. ಹುಣಸೆ ಹಣ್ಣಿನ ರಸ ಸೇರಿಸಿ ಟೊಮ್ಯಾಟೊ ಅದು ಕಂಪ್ಲೀಟ್ ಆಗಿ ಬೇಯೋವರೆಗೂ ಅದನ್ನು ಬೇಯಿಸಿ. ಕೊನೆಯಲ್ಲಿ ಉಪ್ಪು, ಬೆಲ್ಲ ಮತ್ತು 2 tablespoons ಹುರುಗಡಲೆ ಪುಡಿಯನ್ನು ಸೇರಿಸಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಗ್ಯಾಸ್ ಅನ್ನು ಆಫ್ ಮಾಡಬಹುದು. ತಣ್ಣಗಾದ ನಂತರ ಒಂದು ಪ್ಲೇಟ್ ಗಿರ್ಮಿಟನ್ನ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ 1 cup ಮಂಡಕ್ಕಿನ ತಗೊಳ್ಳಿ. ನಿಮ್ಮಿಷ್ಟ ಎಷ್ಟು ಜನ ಇರ್ತಾರೋ ಸರ್ವ್ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಗಿರ್ಮಿಟನ್ನ ತಗೊಳ್ಳಿ ಮಂಡಕ್ಕಿ. ನಂತರ ಅದಕ್ಕೆ 2 tablespoons ಈಗಷ್ಟೇ ಗೊಜ್ಜು ಮಾಡಿಕೊಂಡ್ರಲ್ಲ ಅದನ್ನ ಹಾಕಿ ಕಲಸಿ 1 tablespoon ಹುರಿಗಡಲೆ ಪುಡಿನ ಸೇರಿಸಿ ಪ್ಲೇಟ್ಗೆ ಹಾಕ್ಕೊಳ್ಳಿ. ಮೇಲೆ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಸೇವ್ ಅಥವಾ ಖಾರ ಶೇವ್ ಎಲ್ಲವನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂದ್ರೆ ಗಿರ್ಮಿಟ್ ಬಾಯಲ್ಲಿ ನೀರು ತರಿಸುತ್ತೆ. ಇದಾಗುತ್ತೆ ಯೋದಿನ.

0: ಸ್ಪೆಷಲ್ ಕೈರುಚಿಯ ಸ್ಪೆಷಲ್ ಗಿರ್ಮಿಟ್. ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಯೋಗ ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆ ರಾಷ್ಟಪತಿ ದ್ರೌಪದಿ ಮುರ್ಮು. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಲೋಪವೆಸಗಲು ಯತ್ನಿಸುವವರಿಗೆ ಶಿಕ್ಷಣ ಸಚಿವರ ಕಠಿಣ ಎಚ್ಚರಿಕೆ, ಪರೀಕ್ಷಾರ್ಥಿಗಳಿಗೆ ಶುಭ ಹಾರೈಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್: ಟ್ಯುನೀಷಿಯಾ ವಿರುದ್ಧ ಜಪಾನ್ಗೆ 4-0 ಅಂತರದ ಭರ್ಜರಿ ಗೆಲುವು. ಮತ್ತು ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ನಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ಧ ಬೃಹತ್ ಮೊತ್ತದತ್ತ ಭಾರತ ಎ ತಂಡ, ವೈಭವ್ ಸೂರ್ಯವಂಶಿಯಿಂದ ಅತಿವೇಗದ ಅರ್ಧಶತಕ. ಭಾರತವು ಹಡಗು ನಿರ್ಮಾಣ ವಲಯದಲ್ಲಿ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಕೋಲ್ಕತ್ತಾದಲ್ಲಿಂದು ಸ್ವದೇಶಿ ತಂತ್ರಜ್ಞಾನದ ಐಎನ್ಎಸ್ ದುನಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಯುದ್ದ ನೌಕೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಿ ಅವರು ಮಾತನಾಡಿದರು. ನೌಕಾಪಡೆಯ ಯುದ್ದ ಕಾರ್ಯಾಚರಣೆ ಹಾಗೂ ಕರಾವಳಿ ರಕ್ಷಣೆಯನ್ನು ಬಲಪಡಿಸುವ ಈ ನೌಕೆಗಳ ನಿರ್ಮಾಣ, ದುರಸ್ತಿ ಮತ್ತು ನಿರ್ವಹಣೆಯನ್ನು ಒಂದು ಪ್ರಮುಖ ರಾಷ್ಟೀಯ ಮಿಷನ್ನ ಭಾಗವಾಗಿ ಸರ್ಕಾರ ಪರಿಗಣಿಸಿದೆ ಎಂದು ಅವರು ತಿಳಿಸಿದರು. ಮುಂಬರುವ ವರ್ಷಗಳಲ್ಲಿ ಕಡಲ ವಲಯ ಲಕ್ಷಾಂತರ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲಿದ್ದು, ಇದನ್ನು ಅಭಿವೃದ್ದಿ ಹೊಂದಿದ ಭಾರತದ ಉದ್ಯೋಗ ಚಾಲಕ ಶಕ್ತಿಯಾಗಿ ಪರಿಗಣಿಸಲಾಗಿದೆ ಎಂದು ಪ್ರಧಾನಿ ಹೇಳಿದರು. ದೇಶದ ರಕ್ಷಣಾ ರಫ್ತು ಅಭೂತಪೂರ್ವ ವೇಗದಲ್ಲಿ ಬೆಳೆದಿದ್ದು 2014ರಲ್ಲಿದ್ದ 700 ಕೋಟಿ ರೂಪಾಯಿಗಳಿಂದ ಇಂದು ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಶೇಕಡ 75%ಕ್ಕೂ ಹೆಚ್ಚು ಸ್ವದೇಶಿ ಸಾಮಗ್ರಿಗಳನ್ನು ಹೊಂದಿರುವ ಈ ನೌಕೆಗಳ ನಿರ್ಮಾಣದಲ್ಲಿ 200ಕ್ಕೂ ಹೆಚ್ಚು ಎಂಎಸ್ಎಂಇಗಳು ಭಾಗಿಯಾಗಿವೆ ಎಂದು ನೌಕಾಪಡೆ ತಿಳಿಸಿದೆ. ಇಂದು ಜಗತ್ತಿನಾದ್ಯಂತ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಆರೋಗ್ಯಕರ, ಸಕ್ರಿಯ ಮತ್ತು ಘನತೆಯುಳ್ಳ ವಯೋವೃದ್ಧಿಗಾಗಿ ಯೋಗವನ್ನು ಜೀವನ ಪರ್ಯಂತದ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳುವುದರ ಮಹತ್ವವನ್ನು ಸಾರುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಯೋಗವು ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆಯಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಬಣ್ಣಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂದಿನ ಸವಾಲುಗಳ ಜಗತ್ತಿನಲ್ಲಿ ಯೋಗವು ಮನುಕುಲವನ್ನು ಶಾಂತಿ ಮತ್ತು ಸಾಮೂಹಿಕ ಕಲ್ಯಾಣದತ್ತ ಮುನ್ನಡೆಸುತ್ತದೆ ಎಂದರು. ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷಣೆಯಡಿ ನಡೆದ ಈ ಆಚರಣೆಯಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ರಾಷ್ಟಪತಿಗಳೊಂದಿಗೆ ಭಾಗವಹಿಸಿದ್ದರು. ಇದಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ಇಂದು ಮುಂಜಾನೆ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡು ಯೋಗ ಪ್ರದರ್ಶನವನ್ನು ಮುನ್ನಡೆಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಯೋಗವು ಕೇವಲ ದೈಹಿಕ ಶ್ರಮದ ಸಾಧನವಲ್ಲ ಮತ್ತು ಇದು ಯಾವುದೇ ಒಂದು ವಯೋಮಾನಕ್ಕೆ ಸೀಮಿತವಾದುದಲ್ಲ, ಬದಲಿಗೆ ಅದು ಮಾನವ ಚೈತನ್ಯ

0: ಕೃತಜ್ಞತೆಯ ಅಭಿವ್ಯಕ್ತಿಯಾಗಿದೆ ಎಂದು ತಿಳಿಸಿದರು. 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಹಾಗೂ 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ ಸದೃಢ ದೇಹ ಹೊಂದುವ ಗುರಿ ಇಟ್ಟುಕೊಂಡಿರಬೇಕು ಎಂದು ಅವರು ಕರೆ ನೀಡಿದರು. ಇಂದು ನಡೆಯಲಿರುವ ನೀಟ್ ಯುಜಿ 2026 ಮರುಪರೀಕ್ಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡದಂತೆ ಹಾಗೂ ಲೋಪವೆಸಗಲು ಯತ್ನಿಸುವ ಬದ್ದತೆ ಇಲ್ಲದ ವ್ಯಕ್ತಿಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೀಟ್ ಯುಜಿ ಮರುಪರೀಕ್ಷೆಗೆ 22 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗುತ್ತಿದ್ದಾರೆ. ವಿದ್ಯಾರ್ಥಿಗಳು ಯಾವುದೇ ಭಯ ಅಥವಾ ಆತಂಕವಿಲ್ಲದೆ ಪರೀಕ್ಷೆ ಬರೆಯುವಂತೆ ಮನವಿ ಮಾಡಿ ಶುಭ ಹಾರೈಸಿದರು. ಪರೀಕ್ಷೆಯನ್ನು ಸುಗಮವಾಗಿ ನಡೆಸಲು ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಿಬಿಎಸ್ಇ ಪರೀಕ್ಷಾ ಫಲಿತಾಂಶಗಳ ಕುರಿತು ಮಾತನಾಡಿದ ಸಚಿವರು, ಉಳಿದಿರುವ ಫಲಿತಾಂಶಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಒಟ್ಟು 17 ಲಕ್ಷ ಅಭ್ಯರ್ಥಿಗಳ ಪೈಕಿ ಸುಮಾರು 15.5 ಲಕ್ಷ ವಿದ್ಯಾರ್ಥಿಗಳ ಫಲಿತಾಂಶಗಳನ್ನು ಈಗಾಗಲೇ ಪ್ರಕಟಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮತ್ತೊಂದೆಡೆ ಪರೀಕ್ಷಾ ಕೇಂದ್ರಗಳಿಗೆ 1:30 ನಂತರ ಯಾರಿಗೂ ಪ್ರವೇಶವಿರುವುದಿಲ್ಲ ಎಂದು ತಿಳಿಸಿರುವ ಎನ್ಟಿಎ, ಪ್ರವೇಶ ಪತ್ರ ಮತ್ತು ಗುರುತಿನ ಚೀಟಿಗಳೊಂದಿಗೆ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬೇಗನೆ ತಲುಪುವಂತೆ ಸೂಚಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜಸ್ಥಾನದ ಸಂಪೂರ್ಣ ಗಡಿ ಪ್ರದೇಶವನ್ನು ಸಂಪರ್ಕಿಸುವ ರೈಲು ಜಾಲ ಸ್ಥಾಪನೆಗೆ ಮಹತ್ವಾಕಾಂಕ್ಷಿ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಇಂದು ಬಿಕಾನೇರ್ ರೈಲು ನಿಲ್ದಾಣದಲ್ಲಿ ಲಾಲ್ಗಢ ಸಬರಮತಿ ರೈಲಿಗೆ ಚಾಲನೆ ನೀಡುವ ಮುನ್ನ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಯೋಜನೆಯು ಗಡಿ ಪ್ರದೇಶದ ಜನರಿಗೆ ರೈಲು ಸಂಪರ್ಕ ಕಲ್ಪಿಸುವುದರ ಜೊತೆಗೆ ರಾಷ್ಟೀಯ ಭದ್ರತಾ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವದ್ದಾಗಿರಲಿದೆ. ಈ ಯೋಜನೆಯ ವಿವರವಾದ ಯೋಜನಾ ವರದಿ ಸಿದ್ದಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. ದೇಶಾದ್ಯಂತ ಭಾರತೀಯ ರೈಲ್ವೆಯ ಆಧುನೀಕರಣ ಕಾರ್ಯಗಳು ವೇಗವಾಗಿ ನಡೆಯುತ್ತಿವೆ ಎಂದ ಸಚಿವರು, ರಾಷ್ಟದಾದ್ಯಂತ 1,300 ರೈಲು ನಿಲ್ದಾಣಗಳ ಪುನರ್ ಅಭಿವೃದ್ದಿ ಮತ್ತು ಆಧುನೀಕರಣ ಕಾರ್ಯ ಪ್ರಗತಿಯಲ್ಲಿದ್ದು, ರಾಜಸ್ಥಾನದ ಹಲವು ನಿಲ್ದಾಣಗಳು ಇದರಲ್ಲಿ ಸೇರಿವೆ ಎಂದು ತಿಳಿಸಿದರು. ರಾಜಸ್ಥಾನದಲ್ಲಿ ಪ್ರಸ್ತುತ 76,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ರೈಲ್ವೆ ಯೋಜನೆಗಳು ಅನುಷ್ಠಾನಗೊಳ್ಳುತ್ತಿವೆ. ಕಳೆದ 12 ವರ್ಷಗಳ ಹಿಂದೆ ರಾಜ್ಯಕ್ಕೆ ಕೇವಲ 650 ಕೋಟಿ ರೂಪಾಯಿಗೂ ಸ್ವಲ್ಪ ಹೆಚ್ಚಿನ ರೈಲ್ವೆ ಅಭಿವೃದ್ದಿ ಅನುದಾನ ದೊರೆಯುತ್ತಿತ್ತು. ಆದರೆ ಇದೀಗ ರಾಜಸ್ಥಾನದಲ್ಲಿ ರೈಲ್ವೆ ಅಭಿವೃದ್ದಿ ಕಾಮಗಾರಿಗಳಿಗೆ ವಾರ್ಷಿಕವಾಗಿ 10,000 ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಮರನಾಥ ಯಾತ್ರಿಕರ ಸುಗಮ ಮತ್ತು ತೊಂದರೆರಹಿತ ನೋಂದಣಿಯನ್ನು ಸ್ಥಳದಲ್ಲೇ ಖಚಿತಪಡಿಸಿಕೊಳ್ಳಲು 75 ಡೇಟಾ ಎಂಟ್ರಿ ಆಪರೇಟರ್ಗಳಿಗೆ ನಿನ್ನೆ ಜಿಲ್ಲಾ ಪ್ರಧಾನ ಕಚೇರಿಯಲ್ಲಿ ತರಬೇತಿ ಕಾರ್ಯಕ್ರಮ ನಡೆಸಲಾಯಿತು. ವಾರ್ಷಿಕ ಯಾತ್ರೆಯ ಸಮಯದಲ್ಲಿ ಅನುಸರಿಸಬೇಕಾದ ಇಕೆವೈಸಿ ಕಾರ್ಯವಿಧಾನಗಳನ್ನು ನಿರ್ವಾಹಕರಿಗೆ ಪರಿಚಯಿಸಿಕೊಡಲು ಈ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಯಾತ್ರೆಗೆ ಆನ್ಲೈನ್ ನೋಂದಣಿ ಈಗಾಗಲೇ ಆರಂಭವಾಗಿದೆ. ಸ್ಥಳದಲ್ಲಿ ನೋಂದಣಿಗಾಗಿ ಟೋಕನ್ ವಿತರಣೆ ಇದೇ 30ರಿಂದ ಪ್ರಾರಂಭವಾಗಲಿದೆ. ಸ್ಥಳದಲ್ಲಿ ನೋಂದಣಿ ಮತ್ತು ಇಕೆವೈಸಿ ಇಲ್ಲದ ನೋಂದಣಿಗಳನ್ನು ಇಕೆವೈಸಿಗೆ ಪರಿವರ್ತಿಸುವ ಪ್ರಕ್ರಿಯೆ ಜುಲೈ 1ರಿಂದ ಪ್ರಾರಂಭವಾಗಲಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 6,550 ರೂಪಾಯಿ ಪ್ರಕ್ರಿಯಾ ಶುಲ್ಕ ಪಾವತಿಸಿದರೆ 10 ಲಕ್ಷ ರೂಪಾಯಿ ಸಾಲ ನೀಡಲಾಗುವುದು ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಕುರಿತು ಪ್ರಸಾರವಾಗುತ್ತಿರುವ ಪತ್ರವು ನಕಲಿಯಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಇಂತಹ ಸುಳ್ಳು ಮತ್ತು ದಾರಿ ತಪ್ಪಿಸುವ ಮಾಹಿತಿಗಳ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯಿಂದಿರಬೇಕು. ಯಾವುದೇ ಮಾಹಿತಿಯನ್ನು ನಂಬುವ ಮುನ್ನ ಅಧಿಕೃತ ಮೂಲಗಳಿಂದಲೇ ದೃಢೀಕರಿಸಿಕೊಳ್ಳುವಂತೆ ಸಂಸ್ಥೆ ಮನವಿ ಮಾಡಿದೆ. ಒಟ್ಟು 94 ಭಾರತೀಯ ಸಿಬ್ಬಂದಿಯನ್ನು ಒಳಗೊಂಡಿರುವ ಹಾಗೂ 8.6 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಕಚ್ಚಾ ತೈಲವನ್ನು ಹೊತ್ತೊಯ್ಯುತ್ತಿರುವ 3 ಭಾರತೀಯ ಧ್ವಜದ ತೈಲ ನೌಕೆಗಳು ನಿನ್ನೆ ಹೊರ್ಮುಸ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿದ್ದು ಭಾರತದ ಪ್ರಯಾಣ ಬೆಳೆಸಿವೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ದೇಶ್ ವೈಭವ್, ದೇಶ್ ವಿಭೋರ್ ಮತ್ತು ಸನ್ಮಾರ್ ಹೆರಾಲ್ಡ್ ಎಂಬ ಹೆಸರಿನ ತೈಲ ನೌಕೆಗಳು ಈ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಂಚಿಕೊಂಡು

ಇರುವ ಸಚಿವ ಸೋನೋವಾಲ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೃಢ ನಾಯಕತ್ವದಲ್ಲಿ ಭಾರತದ ಕಡಲ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಭದ್ರಪಡಿಸಲು ಸರ್ಕಾರ ಅತ್ಯಂತ ಆದ್ಯತೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ಗ್ವಾಡಾಲುಪ್ಪೆಯಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎಫ್ ಗುಂಪಿನ ಪಂದ್ಯದಲ್ಲಿ ಟ್ಯುನೀಷಿಯಾ ವಿರುದ್ದ ಜಪಾನ್ ತಂಡ 4-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸಿದೆ. ಇದಕ್ಕೂ ಮುನ್ನ ಕನ್ಸಾಸ್ ನಗರದಲ್ಲಿ ನಡೆದ ಈಕ್ವೆಡಾರ್ ಮತ್ತು ಕ್ಯುರಸೌ ನಡುವಿನ ಈ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಇಂದು ಅಟ್ಲಾಂಟಾದಲ್ಲಿ ನಡೆಯಲಿರುವ ಎಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಸೌದಿ ಅರೇಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಶ್ರೀಲಂಕಾದ ದಂಬುಲಾದಲ್ಲಿ ಇಂದು ನಡೆಯುತ್ತಿರುವ ಭಾರತ ಶ್ರೀಲಂಕಾ ಅಫ್ಘಾನಿಸ್ತಾನದ ಎ ತಂಡಗಳ ನಡುವಿನ ತ್ರಿರಾಷ್ಟ ಏಕದಿನ ಕ್ರಿಕೆಟ್ ಸರಣಿಯ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಎ ತಂಡ ಇತ್ತೀಚಿನ ವರದಿ ಬಂದಾಗ 45.3 ಓವರ್ಗಳಲ್ಲಿ 6 ವಿಕೆಟ್ನಷ್ಟಕ್ಕೆ 322 ರನ್ ಗಳಿಸಿ ಆಡುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಯೋಗ ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆ, ರಾಷ್ಟಪತಿ ದ್ರೌಪದಿ ಮುರ್ಮು. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಲೋಪವೆಸಗಲು ಯತ್ನಿಸುವವರಿಗೆ ಶಿಕ್ಷಣ ಸಚಿವರ ಕಠಿಣ ಎಚ್ಚರಿಕೆ, ಪರೀಕ್ಷಾರ್ಥಿಗಳಿಗೆ ಶುಭ ಹಾರೈಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಟ್ಯುನೀಷಿಯಾ ವಿರುದ್ದ ಜಪಾನ್ಗೆ 4-0 ಅಂತರದ ಭರ್ಜರಿ ಗೆಲುವು. ಹಾಗೂ ತ್ರಿರಾಷ್ಟ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ನಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ದ ಬೃಹತ್ ಮೊತ್ತದತ್ತ ಭಾರತ ಎ ತಂಡ, ವೈಭವ್ ಸೂರ್ಯವಂಶಿಯಿಂದ ಅತಿವೇಗದ ಅರ್ಧಶತಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
1: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
0: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
1: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
0: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
2: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಸಮಯ 1:22. ಈಗ ಕೇಳೋಣ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
4: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ. ಕಗ್ಗದ ಸಿರಿ

0: ನಕುಗಳುಂಟು ಕೇಳ್ಕೆ ಮಾಣ್ಕೆಗಳಿಗವು ಜಗ್ಗವಂದಿನಿಸುಂ. ಬಾಳ್ಕೆಯಲ್ಲಿ ನೂರೆಂಟು ತೊಡಕು ತಿಣಕುಗಳುಂಟು ಕೇಳ್ಕೆ ಮಾಣ್ಕೆಗಳಿಗವು ಜಗ್ಗವಂದಿನಿಸುಂ. ಗೋಳ್ ಕರೆದರೇನು ಫಲ ಗುದ್ದಾಡಲೇನು ಫಲ ಪಲ್ಕಿರಿದು ತಾಳಿಕೊಳ್ಳೋ ಮಂಕುತಿಮ್ಮ.
1: ಗೋಳ್ ಕರೆದರೇನು ಫಲ ಗುದ್ದಾಡಲೇನು ಫಲ ಪಲ್ಕಿರಿದು ತಾಳಿಕೊಳ್ಳೋ ಮಂಕುತಿಮ್ಮ.

ಬಾಳಿನ ಸ್ವರೂಪ ಎಂಥದ್ದು ಎಂಬುದನ್ನು ಡಿವಿಜಿ ವ್ಯಾವಹಾರಿಕ ಬದುಕಿನ ಹಿನ್ನೆಲೆಯಲ್ಲಿ ಇಲ್ಲಿ ವಿವರಿಸಿದ್ದಾರೆ. ಹೇಳಿದಷ್ಟು ಮಾಡು, ಉಳಿದ ವಿಷಯ ನಿಮಗೆ ಬೇಡ ಎನ್ನುತ್ತಾರೆ ಶ್ರೋಸಲ ಹಿರಿಯರು. ಏನು ಮಾಡಬೇಕೋ ದಿಕ್ಕೇ ತೋಚ್ತಾ ಇಲ್ಲವಲ್ಲ ಎಂದು ಪೇಚಾಡುತ್ತೇವೆ ನಾವು ಹಲವು ಸಲ. ನಾವು ಏನಾದರೂ ಮಾಡೋಣ ಎಂದರೆ 108 ಅಡ್ಡಿ ಆತಂಕಗಳು ಎಂದು ಚಿಂತಿಸುತ್ತಾರೆ ಕೆಲವರು. ಜೀವನ ಧರ್ಮಯೋಗದಲ್ಲಿ ಡಿವಿಜಿ ಹೇಳುವಂತೆ ಮಡದಿ ಮಕ್ಕಳ ಪೇಚಾಟ, ಬಂಧು ಬಳಗಗಳ ಕಚ್ಚಾಟ, ಅಂಗಡಿಯವನ ಕೂಡ ಗುದ್ದಾಟ, ಬ್ಯಾಂಕುಗಳಲ್ಲಿ ಬಂಡಾಟ, ಆಫೀಸುಗಳಲ್ಲಿ ಒದ್ದಾಟ. ಮತ್ತೆ ಅವರು ಹೇಳುತ್ತಾರೆ, ಇಳೆಯ ಬಾಳ್ಕೆಯ ತೋಟದೊಳಗೆ ಮುಳ್ಳಿಹೂ ದಿಟ, ಬಳಸಿಹುದು ಮಿತ್ತು ಹೊನಲು. ಇಂಥ ಜಗತ್ತಿನಲ್ಲಿ ನಮ್ಮದೇನು ಆಟ ನಡೆಯುತ್ತೆ? ಅಯ್ಯೋ, ನಮ್ಮ ಕೈಲಾಗದಲ್ಲ, ನಮ್ಮ ನೆರವಿಗೆ ಯಾರೂ ಬರುವುದಿಲ್ಲವಲ್ಲ ಎಂದು ಗೋಳಾಡಿದರೆ ಏನು ಬಂತು? ನಮ್ಮ ಕಷ್ಟಗಳಿಗೆ ಪರಿಹಾರವೇ ಇಲ್ಲವೇ? ಬಾಳು ಪಳೆ ಪಾಳ್ ಬಾವಿ ಮತ್ತೇನು ಅಲ್ಲ. ಮೆಟ್ಟಿಲನ್ನು ಕಟ್ಟಿಲ್ಲ, ದಿಟ್ಟಿಸಲು ಬೆಳಕಿಲ್ಲ, ಆಳವರ್ತವರು ಇಲ್ಲ ಎಂದು ಕೊರಗಾಡಬೇಕೆ? ಇವುಗಳೆಲ್ಲದರ ವಿರುದ್ಧ ಆದದ್ದಾಗಲಿ ಹೋದದ್ದಾಗಲಿ ಎಂದು ಬರುವುದೆಲ್ಲ ಬರಲಿ ಎಂದು ಗುದ್ದಾಟ ನಡೆಸಬೇಕಾಗಿದೆ. ಆದರೆ ಪ್ರಯೋಜನವೇನೂ ಇಲ್ಲ. ಬೆಟ್ಟಕ್ಕೆ ಸನ್ನೆ ಹಾಕಿದ ಹಾಗಾಗತ್ತೆ. ಏಕಚಕ್ರ ನಗರದಲ್ಲಿ ಚಿಕ್ಕ ಮಗು ಸಣ್ಣ ಕಡ್ಡಿ ಹಿಡಿದು ಬಕಾಸುರನನ್ನು ನಾನು ಕೊಂದು ಹಾಕುತ್ತೇನೆ ಎಂದು ಕುಂತಿಗೆ ಹೇಳಿತಂತೆ. ಹಾಗೆ ಆಗುತ್ತದೆ. ಮತ್ತೇನು ಮಾಡಬೇಕು? ತಡೆದುಕೊಳ್ಳಲಾಗುವುದಿಲ್ಲ, ಎದುರಿಸಲು ಸಾಧ್ಯವಿಲ್ಲ. ಪ್ರವಾಹ ತಡೆಯುವಂತೆ ಯಾರು ಇಲ್ಲ, ಉಲ್ಕಾಪಾತ ನಿಲ್ಲಿಸುವವರು ಇಲ್ಲ, ಅಗ್ನಿಪರ್ವತಗಳು ಅಗ್ನಿಪ್ರವಾಹ ಚಿಮ್ಮಿದಾಗ ತಡೆಗಟ್ಟುವರೂ ಇಲ್ಲ. ಭೂಕಂಪವಾದರಂತೂ ದೇವರೇ ಗತಿ. ಹಾಗಂತ ಗೋಳ್ ಕರೆದರೇನು ಫಲ, ಗುದ್ದಾಡಿದರೇನು ಫಲ ಅಂದಾಗ ಅದಕ್ಕೆ ಒಂದೇ ಉತ್ತರ. ಡಿವಿಜಿಯವರು ಹೇಳ್ತಾರೆ, ಪಲ್ ಕಿರಿದು ತಾಳಿಕೊಳ್. ಸೈರಣೆಯಿಂದ ಹಲ್ಲು ಕಚ್ಚಿಕೊಂಡು ತಾಳಿಕೊಳ್ಳುವ ಸ್ವಭಾವವನ್ನು ಬೆಳೆಸಿಕೊಳ್ಳಬೇಕು. ಬಿರುಗಾಳಿಗೆ ಮೋಟಮರ ಬಾಗಿದಂತೆ ನಾವು ಬಾಗಬೇಕು, ಬಗ್ಗಬೇಕು, ತಗ್ಗಬೇಕು, ಸಹನೆಯಿಂದ ಇರಬೇಕು.

ಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ, ಕೊರತೆಯೊಂದನು ನೀನು ನೆನೆ ನೆನೆದು ಕೆರಳಿ. ತರಚು ಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ, ಕೊರತೆಯೊಂದನು ನೀನು ನೆನೆ ನೆನೆದು ಕೆರಳಿ. ಧರೆಯೆಲ್ಲವನು ಶಪಿಸಿ ಮನದಿ ನರಕವ ನಿಲಿಸಿ ನರಳುವುದು ಬದುಕೇನೋ ಮಂಕುತಿಮ್ಮ. ಧರೆಯೆಲ್ಲವನು ಶಪಿಸಿ ಮನದಿ ನರಕವ ನಿಲಿಸಿ ನರಳುವುದು ಬದುಕೇನೋ ಮಂಕುತಿಮ್ಮ.

0: ನಮ್ಮಲ್ಲಿ ಕೆಲವು ಗಾದೆಗಳು ಸೂಕ್ತಿಗಳು ಬದುಕಿನ ರೀತಿಯನ್ನು ಸೊಗಸಾಗಿ ಚಿತ್ರಿಸುತ್ತವೆ. ಉಗುರಿನಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು, ಗುಡ್ಡದಷ್ಟನ್ನು ಬೆಟ್ಟದಷ್ಟು ಮಾಡ್ದ, ಆಕಾಶವೇ ಬಿದ್ದಂತೆ ಎಂದುಕೊಂಡ, ಏನೋ ಪ್ರಳಯವಾದಂತೆ ಕೂಗಾಡ್ತಾನೆ, ಭೂಮಿ ಆಕಾಶ ಒಂದು ಮಾಡ್ತಾನೆ. ಇಂಥ ಅನುಭವದ ನುಡಿಗಳೆಲ್ಲ ಮನುಷ್ಯ ಸಣ್ಣ ವಿಚಾರವನ್ನು ಅನಗತ್ಯವಾಗಿ ದೊಡ್ಡದನ್ನಾಗಿ ಭಾವಿಸುವ ಮಾಡುವ ವಿಚಾರಕ್ಕೆ ಸಾಕ್ಷಿಯಾಗಿದೆ. ಚಿಕ್ಕ ಮಕ್ಕಳು ಏನಾದರೂ ಒಂದು ತಿಂಡಿ ಕೊಡದಿದ್ದರೆ, ಅವು ಬಯಸಿದ ವಸ್ತು ಅವಕ್ಕೆ ಸಿಗದಿದ್ದರೆ ಓಹೋಹೋ ಎಂದು ಬೊಬ್ಬೆ ಇಟ್ಟ ಹಾಗೆ ಗೋಳಾಡುವವರು, ಕೋಪಗೊಳ್ಳುವರು, ಅಬ್ಬರಿಸುವರು. ಸಣ್ಣ ಕೊರತೆಯನ್ನೇ ಮತ್ತೆ ಮತ್ತೆ ನೆನೆದು ನೆನೆದು ಸರ್ವನಾಶ ಆಯಿತೆಂದು ಒದ್ದಾಡುವರು, ಅದಕ್ಕಾಗಿ ಎಲ್ಲರಿಗೂ ಶಾಪ ಹಾಕುವರು ಬೇಕಾದಷ್ಟು ಜನ ನಮ್ಮಲ್ಲಿದ್ದಾರೆ. ಕೊರತೆಯೊಂದನ್ನೇ ನೆನೆದು ನೆನೆದು ಕೆರಳಿ ಧರೆಯೆಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವವರು ಇದ್ದಾರೆ. ಇದು ಬದುಕಲ್ಲ, ಇದು ಬಾಳಿನ ರೀತಿಯಲ್ಲ, ಹೀಗೆ ಮಾಡಿದರೆ ನಮ್ಮ ಕಷ್ಟ ದುಃಖ ಸಂಕಟಗಳು ಕಡಿಮೆ ಆಗುವುದಿಲ್ಲ. ಹುಲ್ಲು ಕಡ್ಡಿಯಂತೆ ಭಾವಿಸಬೇಕಾದ ಕಷ್ಟವನ್ನ ಬೆಟ್ಟದಷ್ಟು ಮಾಡುವುದು ಸರಿಯಲ್ಲ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿ ಅದಕ್ಕೆ DVG ಅವರು ಒಂದು ಕಪಿಯ ದೃಷ್ಟಾಂತವನ್ನು ನೀಡುತ್ತಾರೆ. ತರಚು ಗಾಯವ ಕೆರೆದು ಕಪಿ ಹುಣ್ಣು ಆಗಿಸಿದಂತೆ ಅನ್ನೋದನ್ನ ಹೇಳ್ತಾರೆ. ಕೋತಿ ಬುದ್ಧಿ ಅಂದರೆ ಕಪಿ ಚೇಷ್ಟೆ, ಅಲ್ಲದ್ದನ್ನ ಸಲ್ಲದ್ದನ್ನ ಮಾಡೋದು. ಕೊಂಬೆಯಿಂದ ಕೊಂಬೆಗೆ ಹಾರುವಾಗ ಚೂಪಾದ ತುದಿ ಒಂದು ತಗುಲಿದರೆ ಸ್ವಲ್ಪ ತರಚು ಗಾಯ ಆದರೆ ಕೋತಿ ಸುಮ್ಮನಿರುತ್ತದೆಯೇ? ಇಲ್ಲ, ಅದನ್ನು ಕೆರೆದು ಕೆರೆದು ದೊಡ್ಡ ಹುಣ್ಣಾಗಿ ಬ್ರಹ್ಮರಾಕ್ಷಸವನ್ನಾಗಿ ಮಾಡಿಕೊಳ್ಳುತ್ತದೆ. ಎಷ್ಟಾದರೂ ಕಪಿಬುದ್ಧಿ ಅದು. ಹಾಗೆ ಲೋಕದಲ್ಲಿ ಬರುವಂತಹ ಚಿಕ್ಕಪುಟ್ಟ ಕಷ್ಟಗಳನ್ನು ನಷ್ಟಗಳನ್ನು ತೊಡಕು ತೊಡವುಗಳನ್ನು ಅಲ್ಪವೆಂದು ಭಾವಿಸದೆ ಸೈರಣೆಯಿಂದ ಇರದೆ ಅದನ್ನೇ ದೊಡ್ಡದಾಗಿ ಬ್ರಹ್ಮಾಂಡವನ್ನಾಗಿ ಭಾವಿಸಿ ದುಃಖಿಸುವಂಥವರು ಅನೇಕರಿದ್ದಾರೆ, ಚಿಂತಿಸುವವರು ಬಹಳ ಜನ ಇದ್ದಾರೆ. ಆ ರೀತಿ ಚಿಂತೆ ದುಃಖಗಳನ್ನು ಮಾಡಬಾರದು, ಚಿಕ್ಕದನ್ನ ಬೃಹತ್ತಾಗಿ ಭಾವಿಸಬಾರದು ಎನ್ನುತ್ತಾರೆ DVG.
1: ಇದುವರೆಗೆ ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಶುಭ ಮಧ್ಯಾಹ್ನ, ಸಮಯ 1:35. ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಲಂಚ್ ಬಾಕ್ಸ್ ಅನ್ನ ಶುರು ಮಾಡೋ ಸಮಯ. ಲಂಚ್ ಬಾಕ್ಸ್ ನಲ್ಲಿ ಇವತ್ತು ಕನ್ನಡದ ಖ್ಯಾತ ನಟರಾದ ರಿಷಿ ಅವರ ಪಟ್ಟ ಇದೆ, ಹಾಗಾಗಿ ಅವರು ನಟಿಸಿರುವಂತಹ ಚಿತ್ರದ ಗೀತೆಗಳನ್ನ ಕೇಳ್ತಾ ಸಾಗೋಣ. ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಚಾಕ್ಲೇಟ್ ಬಾಯ್ ಪ್ರತಿಭಾನ್ವಿತ ನಟ ರಿಷಿ ಅವರ ಹುಟ್ಟುಹಬ್ಬ.

ಆಪರೇಷನ್ ಮೇಲಮ್ಮ, ಕವಲುದಾರಿ ಸಿನಿಮಾಗಳ ಮೂಲಕ ಖ್ಯಾತಿ ಪಡೆದಂತಹ ನಟ, ಅವರದ್ದೇ ಆಪರೇಷನ್ ಅಲಮೇಲಮ್ಮ ಚಿತ್ರದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿ.

ಲಂಚ್ ಬಾಕ್ಸ್ ಅಲ್ಲಿ ರಿಷಿ ಅವರ ಬರ್ಡೇ ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಾವು ರಿಷಿ ಅವರ ಮುನಿಚವಾದ ಹೆಸರು ಮೋನಿಶ್ ನಾಗರಾಜ್. ಹುಟ್ಟಿದ್ದು ಬೆಂಗಳೂರಲ್ಲಿ, ಬೆಳೆದಿದ್ದು ಮೈಸೂರಿನಲ್ಲಿ, ಶಿಕ್ಷಣವನ್ನ ಮುಗಿಸಿದ್ದು ಮೈಸೂರಿನಲ್ಲಿ. ಇಂಜಿನಿಯರಿಂಗ್ ಓದಬೇಕಾದ್ರೆ ನಟನೆಯ ಆಸಕ್ತಿ ಇತ್ತು. ಕಾಲೇಜಿನ ನಾಟಕದ ತಂಡದ ಮುಖ್ಯಸ್ಥರಾಗಿದ್ರು. ಪದವಿ ಮುಗಿದ ಮೇಲೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ನಲ್ಲಿ ಕೆಲಸ ಸಿಗುತ್ತೆ. ನಂತರ ಸ್ವಲ್ಪ ದಿನಗಳ ಕಾಲ ಕಾರ್ಪೊರೇಟ್ ಜೀವನವನ್ನು ನಡೆಸ್ತಾರೆ. ಅದಾದ ನಂತರ ಸ್ಕ್ರೀನ್ ಮೇಲೆ ಕಾಣಿಸ್ಕೋತಾರೆ. ಮೊದಲಿಗೆ ಕಿರುತೆರೆಯಲ್ಲಿ ಅನುರೂಪ ಧಾರಾವಾಹಿ ಇವತ್ತಿಗೂ ಕೂಡ ಬಹಳಷ್ಟು ಜನರಿಗೆ ನೆನಪಿದೆ. ಆ ಧಾರಾವಾಹಿಯ ನಾಯಕನ ಪಾತ್ರದಲ್ಲಿ ಕಾಣಿಸ್ಕೋತಾರೆ. ನಂತರ ಹಿರಿತೆರೆಯನ್ನು ಕೂಡ ಪ್ರವೇಶ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ರೇಡಿಯೋ ಜಾಕಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ.

ಲಂಚ್ ಬಾಕ್ಸ್ ನಲ್ಲಿ ಸಾಕ್ತಾ ಇದೀವಿ ರಿಷಿ ಅಂದ್ರೆ ಸಿಂಪಲ್ ಆಗಿ ಸೂಪರ್ ಆಗಿ ನಟಿಸುವಂತಹ ಮನುಷ್ಯ, ಯಾವುದೇ ಅಪ್ಪರ ಇಲ್ಲದೆ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡುವಂತಹ ಕಲಿಗಾರ. ಕವಲುದಾರಿಯಲ್ಲಿ ಪೊಲೀಸ್ ಪಾತ್ರಕ್ಕೆ ಜೀವ ತುಂಬಿದ್ರು, ಆಪರೇಷನ್ ಅಲಮೇಲಮದಲ್ಲಿ ನಕ್ಸಿದ್ರು. ರಾಮನ ಅವತಾರ ಸಿನಿಮಾದಲ್ಲಿ ಕಾಡಿದ್ರು.

0: Dude.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡು
3: Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
4: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
3: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
4: HAL is bringing together private industry and thousands of MSMEs to create a powerful defense manufacturing ecosystem.
3: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
5: 12 saal vishwas ke vikas ke jan kalyan ke
6: vegada jeevanadalli maneyalle hassle free banking beka switch to state bank of india premier banking illi nimage sigalidare nimma agathyagalannu artha maadikondu smart salahe needuva dedicated virtual relationship associate jothege seamless banking vegada seve mattu innu aneka vishesha labhagalu inde nimma hattirada sbi shakhege bheti needi terms and conditions apply
7: ಆಟಗಾರ ಆಪರೇಷನ್ ಆಲ್ಮೇಲೆ ಮಾ ಮುಗಿಲ್ಪೇಟೆ ಒನ್ ಕಟ್ ಟೂ ಕಟ್ ನೋಡಿ ಸ್ವಾಮಿ ನಾವು ಇರೋದೇ ಹೇಗೆ, ತುರ್ತು ನಿರ್ಗಮನ, ರಾಮನ ಅವತಾರ, ಡಾಕು ಮಹಾರಾಜ್, ಗರುಡ ರುದ್ರ ಗರುಡ ಪುರಾಣ, ಹೀಗೆ ಹಲವಾರು ಸಿನಿಮಾಗಳಲ್ಲಿ ರಿಷಿ ಅವರು ನಟಿಸಿದ್ದಾರೆ. ಮತ್ತೊಂದಷ್ಟು ಸಿನಿಮಾಗಳಲ್ಲಿ ನಟಿಸಲಿ, ಹೆಚ್ಚೆಚ್ಚು ಸಿನಿಮಾಗಳು ಅವರಿಂದ ಬರಲಿ, ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಮತ್ತೊಮ್ಮೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡ್ತಾ ಕಾರ್ಯಕ್ರಮನ ಮುಗಿಸೋಣ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಅವರು ಹನುಮಂತೇಗೌಡ ಅವರು ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ಲಂಚ್ ಬಾಕ್ಸ್ ಚೆನ್ನಾಗಿತ್ತು, ಹಾಡುಗಳು ಚೆನ್ನಾಗಿತ್ತು. ರಿಷಿ ಅವರಿಗೆ ಹ್ಯಾಪಿ ಬರ್ಡೇ ಅಂತ ಇದ್ರೆ ಕಾರ್ಯಕ್ರಮದ ಕೊನೆಯಾಗಿದೆ. ವೈಕುಂಠಕ್ಕೆ ಸವಾರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಎಲ್ಲೆಡೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸಾಮೂಹಿಕ ಯೋಗಾಭ್ಯಾಸ. ಯೋಗದ ಮೂಲಕ ಭಾರತ ಇಡೀ ಜಗತ್ತನ್ನು ಬೆಸೆದಿದೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರ ಸೇರಿದಂತೆ ಹಲವೆಡೆ ನೀಟ್ ಯುಜಿ ಮರುಪರೀಕ್ಷೆ ಪ್ರಗತಿಯಲ್ಲಿ ಬಿಗಿಭದ್ರತೆ. ರಾಜ್ಯದಲ್ಲಿ ನೈರುತ್ಯ ಮುಂಗಾರು ಚುರುಕು, 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ವಿಶ್ವದಾದ್ಯಂತ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಈ ವರ್ಷದ ಧ್ಯೇಯದೊಂದಿಗೆ ಯೋಗಪಟುಗಳು, ಯೋಗಾಸಕ್ತರ ಅಮಿತೋತ್ಸಾಹದ ಮಧ್ಯೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇಂದಿನ ದಿನವನ್ನು ಆಚರಿಸಲಾಯಿತು. ರಾಜ್ಯ ಆಯುಷ್ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ವಿಧಾನಸಭೆ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ, ರಾಜಕೀಯ ನಾಯಕರು ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಯುಟಿ ಖಾದರ್, ವಿಶ್ವಮಟ್ಟದಲ್ಲಿ ಮನ್ನಣೆ ಪಡೆದಿರುವ ಯೋಗವನ್ನು ನಾವು ಹೆಚ್ಚಿನ ಜನರಿಗೆ ಪರಿಚಯಿಸಬೇಕಾಗಿದೆ. ಈ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತಿದೆ ಎಂದು ತಿಳಿಸಿದರು. ಈ ಯೋಗ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗದೆ ಇಡೀ ಜೀವಸಂಕುಲದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ರಾಜ್ಯದ ವಿವಿಧೆಡೆ ಇಂದು ಆಚರಿಸಲಾಯಿತು. ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, 5000 ವರ್ಷಗಳ ಇತಿಹಾಸ ಹೊಂದಿರುವ ಯೋಗಾಸನವನ್ನು 140ಕ್ಕೂ ಹೆಚ್ಚಿನ ದೇಶಗಳು ಒಪ್ಪಿಕೊಂಡಿವೆ. ಆಧುನಿಕ ಜೀವನ ಶೈಲಿಯಲ್ಲಿ ಉತ್ತಮ ಆರೋಗ್ಯ ಹೊಂದಲು ಯೋಗಾಭ್ಯಾಸ ಅಗತ್ಯ ಎಂದರು.
1: ಯೋಗಾಸನ ನಾನು ಹೇಳಿದಂಗೆ ಪ್ರಿವೆಂಟಿವ್ ಇದು. ಹೆಚ್ಚು ಎಷ್ಟು ಮಾಡ್ತಾ ಹೋಗ್ತೇವೆ ಅಷ್ಟು ದೇಹ ಮತ್ತು ಮನಸ್ಸು ಎರಡು ಸಮಚಿತ್ತದಲ್ಲಿರ್ತದೆ. ಯಾರು ದೇಹ ಮತ್ತು ಸಮಚಿತ್ತದಲ್ಲಿರ್ತಾರೆ ಅವರು ಉತ್ತಮವಾದಂತಹ ಸಾಧನೆಯನ್ನು ಮಾಡಬಲ್ಲರು. ಹಾಗಾಗಿ ನಾನು ತಮಗಿಷ್ಟ ಹೇಳೋದು, ಅಟ್ಲೀಸ್ಟ್ ಒಂದು ದಿವಸ ಅಕಸ್ಮಾತ್ ಆಗಿಲ್ಲ ಅಂದರೆ ಮಾಡಿದರೆ ಭಾಳ ಒಳ್ಳೆಯದು. ಒಂದು ವಾರಕ್ಕೊಂದು 4-5 ದಿವಸ ಆದರೂ ಯೋಗಾಸನವನ್ನು ಮಾಡಿದರೆ ಅದು ಒಂದು ಭಾಳ ದೊಡ್ಡವಾದಂತಹ ಪರಿವರ್ತನೆಯನ್ನು ನಮ್ಮ ಮನಸ್ಸಿನಲ್ಲಿ ತರ್ತದೆ.
0: ಮಂಡ್ಯ ನಗರದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ವಿಶ್ವ ಯೋಗ ದಿನಾಚರಣೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಯೋಗ ಸಹಕಾರಿ ಎಂದರು. ಯೋಗದ ಮೂಲಕ ಭಾರತವು ಇಡೀ ಜಗತ್ತನ್ನು ಬೆಸೆದಿದೆ, ಯೋಗ ಜನಸಾಮಾನ್ಯರ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿದೆ ಎಂದರು. ಇದೇ ವೇಳೆ ಸಚಿವರು ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ಬೆಂಗಳೂರಿನ ದೂರದರ್ಶನ ಕೇಂದ್ರದಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನದಡಿ ಸಸಿ ನೆಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ ಹಾಗೂ ಹೊಸಕೋಟೆ ತಾಲೂಕುಗಳಲ್ಲಿ ಸ್ಥಳೀಯ ಆಡಳಿತ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ನೇತೃತ್ವದಲ್ಲಿ ಯೋಗ ದಿನ ಆಚರಿಸಲಾಯಿತು. ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಯೋಗವು ಭಾರತದ ಪುರಾತನ ಪರಂಪರೆಯಾಗಿದೆ. ಯೋಗಾಭ್ಯಾಸ ಕೇವಲ ದೈಹಿಕ ಚಲನೆ ಮಾತ್ರವಲ್ಲದೆ ಸಹಿಷ್ಣುತೆ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಬಾಗಲಕೋಟೆಯಲ್ಲಿ ಮಾತನಾಡಿದ ಸಂಸದ ಪಿಸಿ ಗದ್ದಿಗೌಡರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ಯೋಗಕ್ಕೆ ಜಾಗತಿಕ ಮಾನ್ಯತೆ ದೊರೆತಿದ್ದು ಜೂನ್ 21 ವಿಶ್ವ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು.
2: ನಾವು ಬಹಳಷ್ಟು ಚಿಕ್ಕಂದಿನಿಂದ ಆ ಒಂದು ಸಾಧನೆ ಮಾಡ್ತಾ ಬಂದ್ರೆ ಇವತ್ತು ನಮಗೆ ಆರೋಗ್ಯ ಚೆನ್ನಾಗಿರ್ತದೆ, ಮಾನಸಿಕವಾಗಿ ಸದೃಢತೆಯಿಂದಿರ್ತೇವೆ. ನಾವು

0: ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಲವಲವಿಕೆಯಿಂದ ಬಹಳಷ್ಟು ಉತ್ಸಾಹದಿಂದ ಮಾಡ್ತೇವೆ, ಹಾಗೇನೆ ಒಂದು ನೆಮ್ಮದಿಯ ಬದುಕನ್ನು ಬದುಕ್ತೇವೆ ಅನ್ನೋ ಉದ್ದೇಶದಿಂದ ಈ ಒಂದು ಯೋಗ ಬಹಳಷ್ಟು ಮಹತ್ವ ಆಗ್ತದೆ. ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯವನ್ನು ಕೋರ್ತೇನೆ. ನಾವೆಲ್ಲರೂ ಕೂಡ ಆರೋಗ್ಯದಿಂದ ಇದ್ದು ಮುಪ್ಪಿನ ಅವಸ್ಥೆಯಲ್ಲೂ ಕೂಡ ಒಳ್ಳೆಯ ಬದುಕನ್ನು ಬದುಕೋಣ.
1: ಬಳ್ಳಾರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಹಮ್ಮದ್ ಹ್ಯಾರಿಸ್ ಸುಮೇರ್ ಪಾಲ್ಗೊಂಡು ಯೋಗದ ಮಹತ್ವ ತಿಳಿಸಿದರು. ಇದೇ ವೇಳೆ ಸಾರ್ವಜನಿಕರು ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ಎಸ್ಐಆರ್ ಬಗ್ಗೆ ಜಾಗೃತಿ ಮೂಡಿಸುವ ಯೋಗ ಪ್ರದರ್ಶನ ಗಮನ ಸೆಳೆಯಿತು. ಹಾಸನದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಸೇರಿದಂತೆ ಹಲವರು ಯೋಗಾಸನಗಳಲ್ಲಿ ಪಾಲ್ಗೊಂಡರು. ಯೋಗ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ವಿಜಯನಗರ ಜಿಲ್ಲೆಯ ವಿಶ್ವಪ್ರಸಿದ್ದ ಹಂಪಿಯ ಆನೆಲಾಯದ ಮುಂಭಾಗದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ವತಿಯಿಂದ ಯೋಗ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಕಮಲಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು, ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಸೇರಿದಂತೆ 200 ಜನರು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಕೋಲಾರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಎಂ ಮಲ್ಲೇಶ್ ಬಾಬು, ದೈನಂದಿನ ಒತ್ತಡದ ಜೀವನದಲ್ಲಿ ಪ್ರತಿಯೊಬ್ಬರೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿತ್ಯವೂ ಯೋಗಾಭ್ಯಾಸ ಮಾಡುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ನೈರುತ್ಯ ರೈಲ್ವೆ ವತಿಯಿಂದ ಹುಬ್ಬಳ್ಳಿಯಲ್ಲಿ ಚಾಲುಕ್ಯ ರೈಲ್ವೆ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅವರ ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ನೈರುತ್ಯ ರೈಲ್ವೆ ಬೆಂಗಳೂರು ವಿಭಾಗದ ವತಿಯಿಂದ ಎಂಜಿ ಕಾಲೋನಿಯ ರೈಲ್ವೆ ಮೈದಾನದಲ್ಲಿಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅವರ ಕುಟುಂಬ ಸದಸ್ಯರು ಪಾಲ್ಗೊಂಡು ಸಾಮೂಹಿಕವಾಗಿ ಯೋಗ ಪ್ರದರ್ಶಿಸಿದರು. ಈ ವೇಳೆ ಮಾತನಾಡಿದ ಬೆಂಗಳೂರು ವಿಭಾಗದ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಅಶುತೋಷ್ ಕುಮಾರ್ ಸಿಂಗ್, ದೈನಂದಿನ ಜೀವನದಲ್ಲಿ ಯೋಗದ ಮಹತ್ವದ ಬಗ್ಗೆ ವಿವರಿಸಿದರು. ಯೋಗವು ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ಮಾನಸಿಕ ಯೋಗಕ್ಷೇಮ ಮತ್ತು ಮನಃಶಾಂತಿಗೆ ಸಹಕಾರಿಯಾಗಿದೆ ಎಂದರು. ಹಾರ್ಟ್ ಆಫ್ ಲಿವಿಂಗ್ನ ಯೋಗ ತರಬೇತುದಾರ ಕಿಶೋರ್ ಮತ್ತು ಅವರ ತಂಡದ ಮಾರ್ಗದರ್ಶನದಲ್ಲಿ ಯೋಗಾಭ್ಯಾಸ ನಡೆಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ದೇಶಾದ್ಯಂತ ಇಂದು ನೀಟ್ ಯುಜಿ ಮರುಪರೀಕ್ಷೆ ನಡೆಯುತ್ತಿದೆ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಭದ್ರತೆಯಲ್ಲಿ ಪರೀಕ್ಷೆ ಪ್ರಗತಿಯಲ್ಲಿದ್ದು ಯಾವುದೇ ಲೋಪವಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 3374 ವಿದ್ಯಾರ್ಥಿಗಳು ನೀಟ್ ಯುಜಿ ಪರೀಕ್ಷೆ ಎದುರಿಸುತ್ತಿದ್ದು ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ಚೇರ್ ವ್ಯವಸ್ಥೆಯನ್ನು ಆರೋಗ್ಯ ಘಟಕದಿಂದ ಕಲ್ಪಿಸಲಾಗಿದೆ. ಘನತ್ಯಾಜ್ಯದಿಂದ ಹಸಿರು ಇದ್ದಿಲು ಉತ್ಪಾದಿಸುವ ದೇಶದ 2ನೇ ಘಟಕ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಶೀಘ್ರವೇ ಕಾರ್ಯಾರಂಭ ಮಾಡಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 78 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಘಟಕವನ್ನು ನಿರ್ಮಿಸಲಾಗುತ್ತಿದ್ದು ದೇಶದಲ್ಲಿ ವಾರಾಣಸಿ ಬಿಟ್ಟರೆ ಹುಬ್ಬಳ್ಳಿಯಲ್ಲಿಯೇ ಈ ಅತ್ಯಾಧುನಿಕ ಉತ್ಪಾದನಾ ಘಟಕ ಸ್ಥಾಪಿಸಲಾಗುತ್ತಿದೆ. ಇದರಿಂದ ಮಹಾನಗರದ ಕಸಕ್ಕೆ ಮುಕ್ತಿ ದೊರೆಯಲಿದೆ ಎಂದರು. ರಾಯಚೂರು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನೇರ ಸಂದರ್ಶನ ಆಯೋಜಿಸಲಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ಕೋರಲಾಗಿದೆ. ನೇರ ಸಂದರ್ಶನದಲ್ಲಿ 2 ಖಾಸಗಿ ಕಂಪನಿಗಳು ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರವಾಗಿ ಭರ್ತಿ ಮಾಡಿಕೊಳ್ಳಲಿದ್ದಾರೆ. ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಎಲ್ಲಾ ಪದವೀಧರ ಆಸಕ್ತ 18-28 ವರ್ಷಗಳವರೆಗಿನ ಅಭ್ಯರ್ಥಿಗಳು ಈ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0853223164 ಹಾಗೂ 9008211750ಗೆ ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಉದ್ಯೋಗಾಧಿಕಾರಿ ನವೀನ್ ಕುಮಾರ್ ಸಂಗೇಪಾಗ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದ್ದು 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ಬೆಂಗಳೂರಿನಲ್ಲಿ ಸಾಧಾರಣ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಪ್ರಾದೇಶಿಕ ಕಚೇರಿ ಮಾಹಿತಿ ನೀಡಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತಿಂಗಳ 28ರಿಂದ ಜುಲೈ

ಒಂದನೇ ತಾರೀಖಿನವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕಾಶಿ ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯ ಅಂಶಗಳು. ಎಲ್ಲೆಡೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸಾಮೂಹಿಕ ಯೋಗಾಭ್ಯಾಸ. ಯೋಗದ ಮೂಲಕ ಭಾರತ ಇಡೀ ಜಗತ್ತನ್ನು ಬೆಸೆದಿದೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರ ಸೇರಿದಂತೆ ಹಲವೆಡೆ ನೀಟ್ ಯುಜಿ ಮರುಪರೀಕ್ಷೆ ಪ್ರಗತಿಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕು, 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
3: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
2: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
3: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
2: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಆಕಾಶವಾಣಿ FM Rainbow.
6: ಸಮಯ 2:42. ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು RJ ಮಂಜುನಾಥ. ಒಂದಷ್ಟು ಚಂದದ ಚಿತ್ರಗೀತೆಗಳನ್ನ ಕೇಳ್ತಾ ಸಾಗೋಣ.

ಸುಮಧುರ ಕನ್ನಡ ಚಿತ್ರಗೀತೆ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ರೆ ಈಗ ಮತ್ತೆರಡು ಗೀತೆಗಳು ಮೂಡಿ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ. ಎಲ್ಲಿದ್ದೆ ಇಲ್ಲಿ ತನಕ ಅಂತ ಒಂದು ಗೀತೆ ಇದೆ. ಅದನ್ನ ಎಕ್ಸ್ಕ್ಲೂಸಿವ್ ಆಗಿ, ಎಕ್ಸ್ಕ್ಲೂಸಿವ್ ಅಂದ್ರೆ ಆ ಹಾಡಲ್ಲಿ ಒಂದಷ್ಟು ವಿಶೇಷತೆ ಇದೆ. ಅಂದ್ರೆ ಹಾಡುಗಳು, ಹಳೆ ಹಾಡುಗಳೆಲ್ಲವನ್ನ ಸೇರಿ ಒಂದು ಹೊಸ ಹಾಡು ಅನ್ಬಹುದು. ಅದನ್ನ 3 ಗಂಟೆ ನಂತರ ಪ್ರಸಾರ ಮಾಡೋಣ. ಈಗ ರಾಜೇಶ್ ಕೃಷ್ಣ ಅವರ ಕಂಠದಲ್ಲಿ ಈ ಪ್ರೀತಿ ಅನ್ನೋ ಗೀತೆ ಕೇಳಿ ಎಂಜಾಯ್ ಮಾಡಿ.

ಸಮಯ 3:01 ನೀವು ಕೇಳ್ತಾ ಇದ್ರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಹೊಂಬಿಸಿಲನ್ನ ಶುರು ಮಾಡುವಂತಹ ಸಮಯ ಹೊಂಬಿಸಿಲಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ಇವತ್ತಿನ ಹೊಂಬಿಸಿಲಲ್ಲಿ ಯಾವ ರೀತಿಯ ಕಾರ್ಯಕ್ರಮ ಇರುತ್ತೆ, ಪ್ರಶ್ನೆಗಳನ್ನ ಕೇಳ್ತೀವಿ, ಅಥವಾ ಏನಾದರೂ ಟಾಸ್ಕ್ ಇರುತ್ತಾ, ಗೇಮ್ಸ್ ಇರುತ್ತಾ, ಯೋಚನೆ ಮಾಡ್ತಾರೆ, ಯೋಚನೆ ಮಾಡಿ ಸಂದೇಶಗಳನ್ನ ಕಳಿಸ್ಕೊಡಿ. ವಾಟ್ಸ್ಆಪ್ ಸಂಖ್ಯೆ 9480091013 9409010133. ನಿಮ್ಮ ಸಂದೇಶಗಳು ಬರಲಿ, ಏನ್ ಸಮಾಚಾರ, ಏನ್ ಮಾಡ್ತಾ ಇದ್ರ, ವೀಕೆಂಡ್ಗೆ ಏನ್ ಪ್ಲಾನ್ಸ್ ಇದೆ ಕಳಿಸ್ಕೊಡಿ. ಒಂದು ಗೀತೆಯ ನಂತರ ಹೊಂಬಿಸಿಲನ್ನ ಶುರು ಮಾಡೋಣ.

ಹೊಂಬಿಸಿಲು ಕೇಳ್ತಾ ಇದ್ದೀರಾ? ಹೊಂಬಿಸಿಲಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಶುಭ ಮಧ್ಯಾಹ್ನ. ಯೋಗದ ಬಗ್ಗೆ ರಸಪ್ರಶ್ನೆ ಇರಬಹುದಾ ಅಂತ ಉದಯ ಕರ್ಕೇರೋ ಅವರು ಉಡುಪಿಯಿಂದ ಕೇಳ್ತಾ ಇದ್ರೆ, ನೆನ್ನೆ ದೆನ್ನೆಗೆ ಇಂದು ಹೊಸದು ಅಂತ ದೇವಿ ಸಿಂಗ್ ಅವರು ಚಾಮರಾಜಪೇಟೆಯಿಂದ ಸಂದೇಶ ಕಳ್ಸ್ಕೊಂಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರು ಅಂತ ಇದ್ದಾರೆ. ಶ್ರೀಕಾಂತ್ ಗೋಡಕಿಂಡಿ ಧಾರವಾಡದಿಂದ ನಮಸ್ಕಾರ, ಒಗಟ್ಟು ಗಾದೆ ಕೇಳಿ ಅಂತ ಇದ್ದಾರೆ ಹರೀಶ್ ಅವರು. ಮಲ್ಲೇಶ್ವರದಿಂದ ಜಿ ಎಸ್ ಚಂದನ, ಚಿತ್ರದುರ್ಗದಿಂದ ಶುಭ ಮಧ್ಯಾಹ್ನ ಅಂತ ಇದ್ದಾರೆ. ಶುಭ ಮಧ್ಯಾಹ್ನ ನಿಮಗೂ ಕೂಡ. ಇವತ್ತಿನ ಹೊಂಬಿಸಲು ಬಹಳ ಸಿಂಪಲ್. ಸೊ ದಂಶರತ್ ಆಡಿರ್ತೀರ ನೀವೆಲ್ಲರೂ. ಈಗ ಯಾವುದೋ ಒಂದು ಸಿನಿಮಾ ಟೈಟಲ್ ಕೊಟ್ಟಿರ್ಬೋದು, ಸಿನಿಮಾದ ಹಾಡನ್ನ ಹೇಳಿರ್ಬೋದು, ಅದನ್ನ ನೀವು ಏನೋ ಮೂಕವಾಗಿ ನಟಿಸಿ ತೋರಿಸ್ಬೇಕು, ಅದನ್ನ ಬೇರೆಯೊಬ್ರು ಕಣ್ಣು ಹಿಡಿಬೇಕು. ನಿನ್ನೆ ನಾವು ಮಾಡಿದಂತ ಹೊಂಬಿಸಲಲ್ಲಿ ಸಿನಿಮಾದ ಟೈಟಲ್ಗಳನ್ನ ಗೆಸ್ ಮಾಡಿಸ್ತೇವೆ. ಅಂದ್ರೆ ನನ್ನ ಮುಂದೆ ಒಂದಷ್ಟು ಚಿತ್ರಗಳಿದ್ದು ಆ ಚಿತ್ರಗಳನ್ನ ಊಹೆ ಮಾಡಿಕೊಂಡು ಸಿನಿಮಾದ ಟೈಟಲ್ಲು ಏನಾಗಿರಬಹುದು ಅಂತ ಗೆಸ್ ಮಾಡಿ ಅಂತ ಕೇಳಿದ್ದೆ. ಅದೇ ತರ ಸಿಮಿಲರ್ಲಿ ಇವತ್ತು ಕೂಡ ಇರುತ್ತೆ. ಬಟ್ ಇವತ್ತು ಸಿನಿಮಾ ಟೈಟಲ್ ಅಲ್ಲ, ಫಾರ್ ಅ ಚೇಂಜ್ ಹಾಡುಗಳ ಟೈಟಲ್. ಮಂಡಿಕಲ್ನಿಂದ ಕೃಪಾ ಅವರು ನಮಸ್ಕಾರ ಅಂತ ಸಂದೇಶಗಳನ್ನ ಕಳ್ಸಿಕೊಟ್ಟಿದ್ದಾರೆ. ನಮಸ್ಕಾರ ಮಂಡಿಕಲ್ನಿಂದ ಕೃಪಾ ಅವರೇ. ಸೊ ವೆರಿ ಸಿಂಪಲ್. ಈಗ ನನ್ನ ಯಾವುದೋ ಒಂದು ಹಾಡ್ ಅನ್ಕೊಳ್ಳಿ, ಆ ಹಾಡನ್ನ ಯಾವ ರೀತಿ ಚಿತ್ರಗಳಲ್ಲಿ ವರ್ಣಿಸಬಹುದು ಅಂತ. ನನ್ನ ಹತ್ರ ಒಂದಷ್ಟು ಚಿತ್ರಗಳಿದೆ, ಆ ಚಿತ್ರಗಳು ಇಂತಿಂಥ ಚಿತ್ರ ಇದನ್ನ ಹೇಳ್ತಾ ಇದೆ, ಇದು ಯಾವ ಹಾಡಾಗಿರಬಹುದು ಅಂತ ನಾನು ಕೇಳ್ತೀನಿ, ನೀವು ಗೆಸ್ ಮಾಡಬೇಕು. ಓಕೆನಾ? ಹಾಗೆ ಅಟ್ ದ ಸೇಮ್ ಟೈಮ್ ನಾನು ಮಾತ್ರ ಕೇಳಲ್ಲ, ನೀವು ಕೂಡ ಕರೆ ಮಾಡಿ ಮತ್ತೆ ಇತರ ಕೇಳುಗ ಸ್ನೇಹಿತರಿಗೂ ಕೂಡ ಪ್ರಶ್ನೆಗಳನ್ನ ಕೇಳಬಹುದು. ಈಗ ನಿಮಗೆ ಯಾವುದೋ ಒಂದು ಹಾಡ್ಗೆ ಏ ಈ ತರ ಕೇಳಬಹುದು, ನಾನು ಕ್ಲೂ ಕೊಡ್ತೀನಿ, ನಾಲ್ಕು ಚಿತ್ರಗಳನ್ನ ನಾನು ಹೇಳ್ತೀನಿ, ಯಾರು ಗೆಸ್ ಮಾಡ್ತಾರೆ ನೋಡೋಣ ಅಂತ ನೀವು ಕೂಡ ಕರೆ ಮಾಡಿ ನೀವೇ ಪ್ರಶ್ನೆಗಳನ್ನ ಕೇಳಬಹುದು ನನ್ನ ಬದಲಾಗಿ. ಆದರೆ ನಮ್ಮ ಕೇಳುಗ

ಸ್ನೇಹಿತರು ಗೆಸ್ ಮಾಡ್ತಾರೆ ಯಾವ ಹಾಡು ಅಂತ. ಸೊ ರೆಡಿನಾ? ಕರೆ ಮಾಡೋಕ್ಕಾಗಿರುತ್ತೆ ಸಂಖ್ಯೆ, ದೂರವಾಣಿ ಸಂಖ್ಯೆ 0800282812 ಕರೆ ಮಾಡಿ. ಅಪ್ಪಿತಪ್ಪಿ ಲೈನ್ ಸಿಗ್ಲಿಲ್ಲ, ವಾಟ್ಸ್ಆಪ್ ಅಲ್ಲೇ ಸಂದೇಶ ಕಳ್ಸಿಕೊಡ್ತೀನಿ ಮಂಜುನಾಥ್ ಅವ್ರಿಗೆ ಗೆಸ್ ಮಾಡಕ್ ಹೇಳಿ ಅನ್ನೋದಾದ್ರೆ ವಾಟ್ಸ್ಆಪ್ ಸಂಖ್ಯೆ 9489010013. ಈಗ ಸದ್ಯಕ್ಕೆ ಕನ್ಸೋಲ್ ಅಲ್ಲಿ ಸ್ಟುಡಿಯೋಲಿ ನನ್ನ ಮುಂದೆ 4 ಚಿತ್ರಗಳಿದೆ. ಯಾವ ಚಿತ್ರಗಳು ಅಂತ ಹೇಳೋದಾದ್ರೆ, ಒಂದರಲ್ಲಿ ಒಂದು ಅಂತ ಬರ್ತಿದೆ, ಇನ್ನೊಂದ್ರಲ್ಲಿ ಕಾಮನ ಬಿಲ್ ಇದೆ, ಇನ್ನೊಂದ್ರಲ್ಲಿ ಒಂದು ಕೈಬೆರಳು ತೋರಿಸ್ತಾ ಇದೆ, ಇನ್ನೊಂದ್ರಲ್ಲಿ ಆಕಾಶ ಇದೆ. ಈ 4 ಚಿತ್ರಗಳನ್ನ ಊಹೆ ಮಾಡಿಕೊಂಡು ಯಾವ ಹಾಡಾಗಿರಬಹುದು ಇದಂತ ಗೆಸ್ ಮಾಡಿ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಅಲ್ಲಿ ಉತ್ತರಗಳನ್ನ ಕಳಿಸ್ಕೊಡ್ಬಹುದು. ಮತ್ತೊಮ್ಮೆ 4 ಚಿತ್ರಗಳಿದೆ, ಮೊದಲನೇದರಲ್ಲಿ ಒಂದು ಅಂತ ಇದೆ, ಎರಡನೇದರಲ್ಲಿ ಕಾಮನ ಬಿಲ್ಲು, ಮೂರನೇದರಲ್ಲಿ ಒಂದು ಕೈಬೆರಳನ್ನು ತೋರಿಸ್ತಾ ಇದೆ, 4ನೇದರಲ್ಲಿ ಆಕಾಶ ಇದೆ. ಇದು ಯಾವ ಹಾಡಾಗಿರಬಹುದು ಊಹೆ ಮಾಡಿ ಸಂದೇಶಗಳನ್ನ ಕಳಿಸ್ಕೊಡಿ. ಅಲ್ಲಿವರೆಗೂ ಕೇಳ್ತಾರೆ ಎಲ್ಲಿದ್ದೆ ಇಲ್ಲಿ ತನಕ.

ಮೊದಲನೆಯ ಪ್ರಶ್ನೆಗೆ ಯಾರೆಲ್ಲ ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ನೋಡೋಣ. ಪ್ರಸನ್ನಕುಮಾರ್ ದಾವಣಗೆರೆಯಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಗುರುರಾಜ ಕುಟುಂಬ ವಿರೂಪಾಕ್ಷಪುರದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಮಂಡಿಕಲ್ನಿಂದ ಕೃಪಾ ಅವರು, ಹಾಗೆ ಶ್ರೀಲಕ್ಷ್ಮಿ ಗುರುರಾಜ ಟೆಲಿಕಾಂ ಲೇಔಟ್ನಿಂದ ಕವಿತಾ ಪಾಟೀಲ್, ಕಿಷ್ಕಿಂದ ನಗರ ಗಂಗಾವತಿ ಇರಣಾರು ಹತ್ರ ಸರಿಯಾಗಿದೆ. ಎಚ್ ಎಲ್ ಬಸವರಾಜು ಪುಟ್ಟೇನಹಳ್ಳಿಯಿಂದ, ಜಿಎಸ್ ಚಂದ್ರರಾಜ್ ಚಿತ್ರದುರ್ಗದಿಂದ, ಹರೀಶ್ ಮಲೇಶ್ವರದಿಂದ, ಮಂಗಳ ಮೈಸೂರಿನಿಂದ, ರೇಖಾ ಯಲಹಂಕದಿಂದ, ಹನೂರಲ್ಲಿ ಹನುಮಂತಪುರದಿಂದ, ಮಂಜುನಾಥ್ ಖಂಡಿತ ಆನ್ಸರ್ ಗೊತ್ತಿಲ್ಲ ಅಂತ ಸುಧಾ ಅವರು ಹೇಳ್ತಾ ಇದ್ದಾರೆ. ಪ್ರಶಾಂತ್ ದಾವಣಗೆರೆಯಿಂದ ಸರಿಯಾಗಿ ಗೆಸ್ ಮಾಡಿದ್ದಾರೆ. ಸೊ ಗೊತ್ತಾಯ್ತು ಅಲ್ವಾ ಆಟ ಹೇಗಿರುತ್ತೆ ಅಂತ? ನೀವು ಕೂಡ ನೆಕ್ಸ್ಟ್ ಕಾಲ್ ಮಾಡಿ ಈ ತರ ಸುಳಿವುಗಳನ್ನ ಕೊಡಬಹುದು. ಸ್ನೇಹಿತರು ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ. ಮುಂದಿನ ಪ್ರಶ್ನೆಯ ಸುಳಿವುಗಳು ಹೀಗಿದೆ. ಮಳೆ ಚಿತ್ರ ಇದೆ, ಕೊಡೆ ಇದೆ, ಪ್ಲಸ್ ಹಲ್ಲಿ ಇದೆ, ನೀರಿದೆ, ಮೈಕ್ ಇದೆ, ಯಾವುದು ಈ ಹಾಡು? ಮಳೆ ಚಿತ್ರ ಇದೆ, ಕೊಡೆ ಇದೆ, ಹಲ್ಲಿ ಇದೆ, ನೀರಿದೆ, ಮೈಕ್ ಇದೆ, ಯಾವ ಹಾಡಿದು? ಗೆಸ್ ಮಾಡಿ ಉತ್ತರಗಳನ್ನ ಕಳಿಸ್ಕೊಡಿ. ಅಲ್ಲಿವರೆಗೂ ಕೇಳ್ತಾರೆ ತಂಗಾಳಿ ಎಲ್ಲಿಂದ ಬೀಸುವೆ.

ಮೊದಲನೆಯ ಪ್ರಶ್ನೆಯ ಉತ್ತರ ಆಗಿತ್ತು ಒಂದು ಒಂದು ಅಂತ ಚಿತ್ರ ಆಯ್ತು, ಕಾಮನ ಬಿಲ್ಲಿತ್ತು, ಒಂದು ಅಂತ ಮತ್ತೆ ಚಿತ್ರ ಆಯ್ತು, ಆಕಾಶ ಆಯ್ತು. ಆ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ.

ಸಮಯ 3:22. ಪ್ರಶ್ನೆ ತುಂಬಾ ಸುಲಭವಾಗಿತ್ತು, ಅದರಲ್ಲೇ ಕೂಡ ಕ್ಲೂ ಇತ್ತು. ನೀರಿದೆ, ಮಳೆ ನೀರಿದೆ, ಕೊಳೆ ಇದೆ, ಹಲ್ಲಿ ಇದೆ, ಮತ್ತೆ ನೀರಿದೆ, ಮೈಕ್ ಇದೆ ಅಂತ ಹೇಳಿದ್ದೆ. ಯಾವ ಹಾಡು ಗೆಸ್ ಮಾಡಿ ಅಂತಾನು ಕೇಳಿದ್ದೆ. ಯಾರೆಲ್ಲ ಸರಿಯಾಗಿ ಗೆಸ್ ಮಾಡಿದ್ದಾರೆ ಅಂತ ನೋಡೋಣ. ಸರಿಯಾಗಿ ಗೆಸ್ ಮಾಡಿರೋದು ಒಬ್ಬರೇ, ಯಾರು? ಮಂಡಿಕಲ್ಲಿಂದ ಕೃಪಾ ಅವರು. ಜೊತೆಗೆ ಇನ್ನೊಬ್ರು ಗೆಸ್ ಮಾಡಿದ್ದಾರೆ, ಪ್ರಸನ್ನಕುಮಾರ್ ದಾವಣಗೆರೆಯಿಂದ ಗೆಸ್ ಮಾಡಿದ್ದಾರೆ. ಬಹಳ ಸುಲಭ ಇತ್ತು, ಈಸಿಯಾಗಿ ಕಂಡು ಹಿಡಿಬಹುದಿತ್ತು. ಯಾಕಂದ್ರೆ ಹಲ್ಲಿ ಅಂತ ಬೇರೆ ಕ್ಲೂ ಕೊಟ್ಟಿದ್ದೀನಿ, ಹಲ್ಲಿ ಚಿತ್ರ ಇದೆ ನನ್ನ ಮುಂದೆ, ಯಾವ ಹಾಡು ಅಂತ. ಮಳೆ ಇದೆ, ಕೊಡೆ ಇದೆ, ನೀರಿದೆ, ಮೈಕ್ ಇದೆ ಅಂತ ಬೇರೆ ಹೇಳಿದ್ದೆ. ಇಟ್ ವಾಸ್ ನಥಿಂಗ್ ಬಟ್ ತುಂತುರು ಅಲ್ಲಿ ನೀರ ಹಾಡು. ತುಂತುರು ಅನ್ನೋದಕ್ಕೆ ನೀರು ಕೊಡೆ ಅಂತಲೇ ಹೇಳಿದೆ, ಅಲ್ಲಿಗೆ ಹಲ್ಲಿ ಅಂತ ಡೈರೆಕ್ಟ್ ಆಗಿ ಹೇಳಿದ್ದೀನಿ, ನೀರು ನೀರ್ ಹಾಗೆ ಹೇಳಿದ್ದೀನಿ, ಮತ್ತೆ ಹಾಡಿಗೆ ಮೈಕ್ ಇದೆ ಅಂತ ಹೇಳಿದ್ದೆ. ಕಷ್ಟ ಅನ್ನಿಸ್ತಾ, ಒಂದಷ್ಟು ಜನ ಬೇರೆ ಮಳೆ ಹಾಡುಗಳನ್ನ ಕಳ್ಸಿಕೊಡಿದ್ರೆ, ಆದ್ರೆ ಆ ಹಾಡು ಇದಾಗಿರಲಿಲ್ಲ. ಧನ್ಯವಾದಗಳು ಹಾರ್ಟ್ ಬೀಟ್ ಹಾಡನ್ನ ಪ್ರಸಾರ ಮಾಡಿದ್ದಕ್ಕೆ. ತಂಗಾಳಿಯಲ್ಲಿಂದ ಬೀಸುವೆ ಹಾಡು ತುಂಬಾ ಚೆನ್ನಾಗಿತ್ತು, ಸಾಹಿತ್ಯ ಚೆನ್ನಾಗಿದೆ, ಸಂಗೀತನೂ ಚೆನ್ನಾಗಿದೆ ಅಂತ ಕೊಪ್ಪಳ ಅವರು ಮುತ್ತು ಚಲವಾರಿ ಅವರು ಸಂದೇಶ ಕಳ್ಸಿಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ಓಕೆ, ಎಸ್ ಜಿ ಎಸ್ ಚಂದನ ಅವರು ಕೂಡ ಸರಿಯಾದ ಉತ್ತರವನ್ನು ಕಳ್ಸಿಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ ಹೀಗಿದೆ, ಸುಲಭ ಇದೆ. ಯೆಲ್ಲೋ ಕಲರ್ ಇದೆ, ಒಂದನೇ ಮೊದಲನೇ ಚಿತ್ರದಲ್ಲಿ ಯೆಲ್ಲೋ ಕಲರ್ ಇದೆ, ಎರಡನೆಯ ಚಿತ್ರದಲ್ಲಿ ಅದು ಅಂತ ಬರೆದಿಟ್ಟಿದ್ದಾರೆ, ಮೂರನೇ ಚಿತ್ರದಲ್ಲಿ ಮತ್ತೆ ಹಳದಿ ಬಣ್ಣ ಇದೆ. ಮೊದಲನೇ ಚಿತ್ರದಲ್ಲಿ ಹಳದಿ ಬಣ್ಣ ಇದೆ, ಎರಡನೇದ್ರಲ್ಲಿ ಅದು ಅಂತ ಇದೆ, ಮೂರನೇದ್ರಲ್ಲೂ ಕೂಡ ಹಳದಿ ಬಣ್ಣ ಇದೆ. ಯಾವುದು ಈ ಹಾಡು? ಗೆಸ್ ಮಾಡಿ.

0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ.
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಸಮಯ 3:30 ಈಗ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದಾದ ನಂತರ ಹೊಂಬಿಸಿಲು ಕಾರ್ಯಕ್ರಮ ಮುಂದುವರಿಯುತ್ತೆ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650100710 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಿ.

ಬಳಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್.

0: ಸಮಯ 3:35 ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸ್ನೇಹಿತರು ಲೈನ್ಲಿದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ.
1: ನಮಸ್ಕಾರ ಸರ್.
0: ಎಲ್ಲಿಂದ ಮಾತಾಡ್ತಾ ಇರೋದು?
1: ಯಶವಂತನಗರ ಸರ್. ಅಲ್ಲಭಕ್ಷಿ ಅಂತ ಹೇಳಿ.
0: ಅಲ್ಲಭಕ್ಷಿ ಅವರೇ, ಉತ್ತರ ಏನು ಅಂತ ಗೊತ್ತಾಯ್ತಾ?
1: ಗೊತ್ತಾಯ್ತು ಸರ್.
0: ಎಸ್ ಹೇಳಿ ಉತ್ತರ.
1: ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋರಾಗ ಸರ್.
0: ಎಸ್, ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ಹೇಗೆ ಎಸ್ ಮಾಡಿದ್ರಿ? ನಾನೇ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲೋ ಅಂತ ಹೇಳ್ಬಿಟ್ನಲ್ಲ, ಹಂಗ ಹೇಗೆ ಎಸ್ ಮಾಡಿದ್ರ? ಅನ್ಕೊಂಡೆ ಹಳದಿ ಹಳದಿ ಹಳದಿ ಅನ್ನಕ್ ಹೋಗಿ ಹೋಗಿ ಅದ ಹೆಂಗೆ ಎಲ್ಲೋ ಅಂತ ಬಂತ ಬಯಲ್ ಗೊತ್ತೇ ಆಗ್ಲಿಲ್ಲ. ಓಕೆ, ನೀವು ಸ್ನೇಹಿತರಿಗೆ ಯಾವ್ದಾದ್ರು ಪ್ರಶ್ನೆಯನ್ನ ಕೊಡ್ತೀರಾ, ಕ್ಲೂ ಕೊಡ್ತೀರಾ ಕಂಡು ಹಿಡಿಯೋದಕ್ಕೆ? ಎಸ್ ಹೇಳಿ. ಈಸಿನೇ ಇರ್ಲಿ, ಹೇಳಿ. ಓಕೆ, ವರ್ಲ್ಡ್ ಮ್ಯಾಪ್, ಪ್ರಪಂಚದ ಮ್ಯಾಪ್. ಓಕೆ, ಆಮೇಲೆ
1: ಪ್ಲಸ್ ಬೆರಳು ಸರ್.
0: ಬೆರಳು. ಓಕೆ,
1: ಪ್ಲಸ್ ಹುಡುಗಿ ಸರ್.
0: ಹುಡುಗಿ. ಓಕೆ, ಈ ಮೂರು ಚಿತ್ರಗಳನ್ನ ಆಧರಿಸಿ ನಾವು ಯಾವ ಚಿತ್ರ ಸಾರಿ ಯಾವ ಹಾಡು ಅಂತ ಕಂಡುಹಿಡಿಬೇಕು.
1: ಹೌದು ಸರ್.
0: ಓಕೆ, ನೋಡೋಣ ಸ್ನೇಹಿತರು ಯಾರು ಕರೆಕ್ಟ್ ಆಗಿ ಗೆಸ್ ಮಾಡ್ತಾರೆ ಅಂತ. ಕರೆ ಮಾಡೋದಕ್ಕಾಗಿ ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು ಸೋ ಮಚ್. ವಾಟ್ಸ್ಆಪ್ ಅಲ್ಲಿ ಯಾರೆಲ್ಲ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ? ಮಾನಸ HMT ಬಡಾವಣೆಯಿಂದ, ದಿವ್ಯಾ ಗುರುಪಾಕ್ಷ ಸುಳ್ಯದಿಂದ, ಶರಣಬಸವ ಸೀಕಲ್ ಅವರು. ಹಾಯ್ ಮಂಜುನಾಥ್, ಉತ್ತರ ಇದು ಅಂತ ಉತ್ತರ ಕೊಟ್ಟಿರೋದು ಯಾರು? KP ರೋಡ್ ನಿಂದ ಗೋಪಾಲ್. ಶ್ವೇತಾ ಹೆಸರಾವ್ ಸುಳ್ಯದಿಂದ, ಸುಮಾ ಶಂಕರನಗರದಿಂದ, ಧಾರವಾಡದಿಂದ ರೇಖಾ, ಸುಧಾ ಬೂದಿಹಾಳ್ನಿಂದ, ಧಾರವಾಡದಿಂದ ಮಂಜುಶ್ರೀ, ಬಾಗಲಕೋಟೆ ಬನಹಟ್ಟಿಯಿಂದ ಅಂಕುಶ್ ಅವರು ಉತ್ತರ ಸರಿಯಾಗಿದೆ. ಹೊನ್ನೂರಲ್ಲಿ ಹನುಮಂತಪುರದಿಂದ, ಚಂದನಸಿರಿ ಚಿಕ್ಕಬಳ್ಳಾಪುರದಿಂದ, ಹೊಸಪೇಟೆ ರಾಯಚೂರಿನಿಂದ ಉತ್ತರವನ್ನು ಕಳಿಸ್ಕೊಟ್ಟಿರೋದು ಯಾರು? ಶ್ರುತಿ. ಪ್ರಶಾಂತ್ ದಾವಣಗೆರೆಯಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಮಂಡಿಕಲಿಂದ ಕೃಪಾ ಅವರು, ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಅವರ ಉತ್ತರ ಸರಿಯಾಗಿದೆ. ನೇತ್ರ ಕೆಂಗೇರಿಯಿಂದ, ರಾಯಚೂರಿನಿಂದ ಈರಣ್ಣ ಬೆಂಗಾಲಿ ಅವರ ಉತ್ತರ ಸರಿಯಾಗಿದೆ. ಅನುಷಾ ಹಾಗೆ ಮಹೇಂದ್ರ ಎಸ್ ತೆಲಗರಹಳ್ಳಿಯಿಂದ, ಜಗದಾಂಬಿಕಾ ಹಂಸವೇಣಿ ಎಲ್ಲರ ಉತ್ತರ ಸರಿಯಾಗಿದೆ. ಸೋ ನಮ್ಮ ಸ್ನೇಹಿತರು ಕ್ಲೂ ಕೊಟ್ಟರು, ಯಾವುದು ಕ್ಲೂ ಅಂತ ನಾನು ಮತ್ತೆ ಹೇಳ್ತೀನಿ. ವರ್ಲ್ಡ್ ಮ್ಯಾಪ್ ಇದೆಯಂತೆ, ಪ್ರಪಂಚದ ಮ್ಯಾಪ್ ಭೂಪಟ ಇದೆ ಒಂದನೇ ಚಿತ್ರದಲ್ಲಿ, ಎರಡನೆಯ ಚಿತ್ರದಲ್ಲಿ ಬೆರಳು ಇದೆ, ಮೂರನೇ ಚಿತ್ರದಲ್ಲಿ ಹುಡುಗಿ. ಇದು ಯಾವ ಹಾಡು? ಗೆಸ್ ಮಾಡಿ. ವಾಟ್ಸ್ಆಪ್ ಸಂಖ್ಯೆ 9489809101 ನಿಮ್ಮ ಉತ್ತರಗಳು ಬರಲಿ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಹಾಗೆ. ಇವತ್ತು ಒಲವಿನ ಆಲಾಪದಲ್ಲಿ ನಾನಿರ್ತೀನಿ ನಿಮ್ಮ ಜೊತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಹಿಂಗಕ್ಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
7: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
8: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
9: ಒಳ್ಳೆ ಟೀಚರ್ಸ್ ಇರಬೇಕು,
8: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
7: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದೀನಿ.
10: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.AC.IN ಅಥವಾ ಕಾಲ್ 9916253458.
11: ಸಮಯ 3:47, ಹೋಮ್ ಬಿಸಿಲು ಕೇಳ್ತಾ ಇದೀವಿ. ಹೋಮ್ ಬಿಸಿಲಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜನಾಥು. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಸ್ನೇಹಿತರು ಹೇಳಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ.
12: ನಮಸ್ತೆ ಸರ್.
11: ಎಲ್ಲಿಂದ ಮಾತಾಡ್ತಾ ಇರೋದು?
12: ಚಿತ್ರದುರ್ಗದಿಂದ ಚಂದನ GS ಸರ್.
11: ಚಂದನ ಅವರೇ, ಉತ್ತರ ಏನು?
12: ಜಗವೇ ನೀನು ಗೆಳತಿಯೇ.
11: ಹೇಗೆ ಗೆಸ್ ಮಾಡಿದ್ರು? ಬಿಕಾಸ್ ತುಂಬಾ ಜನ ಕನ್ಫ್ಯೂಸ್ ಆಗಿದ್ದಾರೆ, ವೆರೈಟಿ ವೆರೈಟಿ ಉತ್ತರಗಳನ್ನ ಕೊಟ್ಟಿದ್ದಾರೆ, ನೀವು ಮಾತ್ರ ಕರೆಕ್ಟ್ ಆಗಿ ಗೆಸ್
12: ಮಾಡಿದೀರಲ್ಲ ಸರ್. ಜಗ ನೀನು
11: ಬೆರಳು, ಹಾಗಾಗಿ
12: ಗೆಳತಿ ಹುಡುಗಿ ಇರ್ಬೋದು ಅನ್ಕಂಡೆ ಸರಿಯಾಗಿದೆ.
11: ಸರಿಯಾಗಿದೆ, ಎಸ್, ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ ಏನು? ನೀವ್ ಯಾವ್ದಾದ್ರು ಪ್ರಶ್ನೆಯನ್ನ ಕೊಡ್ತೀರಾ, ಕ್ಲೂ ಕೊಡ್ತೀರಾ?
12: ಕ್ಲೂ ಸೂಪರ್ ಇಮೋಸ್ ಬರುತ್ತಲ್ಲ ಸರ್, ಅದೆರಡು ಸಾರಿ.
11: ಓಕೆ, ಎರಡು ಸಲ ಸೂಪರ್ ಸೂಪರ್ ಅಂತ ಹೇಳೋ ಚಿತ್ರಗಳು.
12: ಚಿತ್ರಗಳು, ಒಂದ್ ಹುಡುಗಿ ಚಿತ್ರ.
11: ಹುಡುಗಿ ಚಿತ್ರ, ಓಕೆ.
12: ಪ್ಲಸ್ ನಡ್ಕೊಂಡು ಬರ್ತಾ ಇರೋದು.
11: ನಡ್ಕೊಂಡು ಬರ್ತಾ ಇರೋದು, ಓಕೆ. ಇದು ಯಾವ ಹಾಡಿರಬಹುದು ಅಂತ ನಮ್ಮ ಸ್ನೇಹಿತರು ಗೆಸ್ ಮಾಡ್ತಾರೆ ನೋಡೋಣ. ಕರೆ ಮಾಡೋದಕ್ಕೆ ಧನ್ಯವಾದ, ತಮ್ಮ ಪ್ರಶ್ನೆಗಾಗಿ ಧನ್ಯವಾದ.
12: ಥ್ಯಾಂಕ್ ಯು ಸರ್.
11: ಧನ್ಯವಾದ. ಸೊ ಜಗವೇ ನೀನು ಗೆಳತಿ ಅಂತ ಯಾರೆಲ್ಲ ಉತ್ತರ ಕೊಟ್ಟಿದ್ದಾರೆ ನೋಡೋಣ. ರಾಯಚೂರಿನಿಂದ ಶ್ರುತಿ ಅವರು ಸರಿಯಾಗಿ ಗೆಸ್ ಮಾಡಿದ್ರು. ಅವರೊಬ್ಬರ ಉತ್ತರ ಹಾಗೆ ಚಂದನ ಅವರ ಉತ್ತರ ಅಷ್ಟೇ ಸರಿಯಾಗಿತ್ತು. ಈ ಒಂದು ಪ್ರಶ್ನೆಗೆ ಉತ್ತರ ಆಗಿತ್ತು ಜಗವೇ ನೀನು ಗೆಳತಿಯೇ. ಸೊ ವರ್ಲ್ಡ್ ಮ್ಯಾಪ್, ವರ್ಲ್ಡ್ ಏನು, ಜಗ ಅಲ್ವಾ. ಸೊ ಮುಂದಿನ ಪ್ರಶ್ನೆ ಕೂಡ ಅವರೇ ಕೊಟ್ಟಿದ್ದಾರೆ. ಪ್ರಶ್ನೆ ಏನಿದೆ, ಎರಡು ಸಲ ಸೂಪರ್ ಸೂಪರ್ ಅಂತ ತೋರಿಸೋ ಎರಡು ಚಿತ್ರಗಳಿದೆಯಂತೆ. ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತೋರಿಸುವಂತಹ ಎರಡು ಚಿತ್ರಗಳು. ನಂತರ ಒಂದು ಹುಡುಗಿ ಚಿತ್ರ ಇದೆ, ಇನ್ನೊಂದು ಕಡೆ ಹುಡುಗಿ ಬರ್ತಾ ಇರೋದು, ನಡ್ಕೊಂಡು ಬರ್ತಾ ಇರುವಂತಹ ಚಿತ್ರ ಇದೆಯಂತೆ. ಯಾವುದು ಈ ಹಾಡು? ಗೆಸ್ ಮಾಡಿ ಸಂದೇಶಗಳನ್ನ ಕಳಿಸ್ಕೊಡಿ.

0: ಹೊಂಪಿಸ್ಲಿನ ಕೊನೆಯ ಪ್ರಶ್ನೆಗೆ ಯಾರೆಲ್ಲ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡಿದೆ. ಆದ್ರೆ ದಿವ್ಯಾ ಗುರುಪಾಕ್ಷ ಸುಳ್ಯದಿಂದ, ಶಶಿಕಲಾ ನಾಗರಾಜ್ ಅವರ ಉತ್ತರ ಸರಿಯಾಗಿದೆ ಧಾರವಾಡದಿಂದ, ರೇಖಾ ಅವರ ಉತ್ತರ ಸರಿಯಾಗಿದೆ ಮಂಜುಶ್ರೀ ಧಾರವಾಡದಿಂದ, ಎಸ್ಎಂ ಶೋಭನಾ ಶೋಭಾ ಹಾಸನದಿಂದ, ಚಂದ್ರು ಅವರ ಉತ್ತರ ಸರಿಯಾಗಿದೆ, ಅನುಷಾ ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಮಸ್ತು ಮಸ್ತು ಹುಡುಗಿ ಬಂದ್ಲು, ಸೂಪರ್ ಸೂಪರ್ ಅನ್ನದೆ ಮಸ್ತು ಮಸ್ತು ಆಗಿತ್ತು. ಇಲ್ಲಿ ಹುಡುಗಿ ಅಂತ ಕೂಡ ಅನುಷಾ ಅವರು ಕ್ಲೂ ಕೊಟ್ಟಿದ್ರು, ಅನುಷಾ ಅಂತ ಇದ್ದೀನಿ ಯಾರು ಚಂದನ ಅವರು ಕ್ಲೂ ಕೊಟ್ಟಿದ್ರು, ನಂತರ ನಡ್ಕೊಂಬರ್ತಾ ಇದಾರೆ ಅಂತ ಕೂಡ ಹೇಳಿದ್ರು. ಇದಾಗಿತ್ತು ಮಸ್ತು ಮಸ್ತು ಹುಡುಗಿ ಬಂದ್ಲು ಅನ್ನೋ ಗೀತೆ. ಇವತ್ತಿನ ಪ್ರೋಗ್ರಾಂ ಪ್ರಶ್ನೆಗಳು ಸೂಪರ್, ಎಲ್ಲ ಹಾಡುಗಳು ಕೇಳ್ತಾ ಇದ್ದೀವಿ, ಹಾಡುಗಳೆಲ್ಲವೂ ಚೆನ್ನಾಗಿದೆ ಅಂತ ಪುಷ್ಪ ಶಾನುಭೋಗ ಗದಗದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಡುಗಳು ಸೂಪರ್, ಪ್ರಶ್ನೆಗಳು ಸೂಪರ್ ಅಂತ ಗುರುರಾಜ ಕುಟುಂಬ ವಿರೂಪಾಕ್ಷಪುರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳು, ಪಾರ್ಟಿಸಿಪೇಟ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್.
1: Did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
2: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
1: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
2: HAL is

0: bringing together private industry and thousands of MSMEs to create a powerful defense manufacturing ecosystem.
1: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
2: 12 saal vishwas ke, vikas ke, jan kalyan ke.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಸಮಯ 4:02 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲು ಕನ್ನಡ ಕಾವನ ಬೆಲ್ಲು 101.3 FM. ಈ ಹೊತ್ತಲ್ಲಿ 1:00 ಆಗ್ತಿರೋದು ನಿಮ್ಮ ಮನೆ ಮಾತು ಆರ್ಜಿ ಮಂಜುನಾಥ್ ಗುಲ್ಮೋಹರನ್ನ ಶುರು ಮಾಡೋ ಸಮಯ ಇದು. ಏನೋ ಇವತ್ತು ಕ್ಯಾಲೆಂಡರ್ ನೋಡಿದಿರಾ, ತುಂಬಾ ಜನ ಸ್ಟೇಟಸ್ ಅಲ್ಲೂ ಕೂಡ ಸ್ಟೇಟಸ್ ಅನ್ನ ಹಾಕೊಂಡಿರ್ತೀರ. ಇವತ್ತು ಫಾದರ್ಸ್ ಡೇ, ಸೊ ಇವತ್ತಿನ ಗುಲ್ಮೋಹರಲ್ಲಿ ಅಪ್ಪನ ಕುರಿತಾದ ಗೀತೆಗಳನ್ನ ಕೇಳ್ತಾ ಸಾಗೋಣ. ನೀವು ಕೂಡ ಅಪ್ಪನಿಗೆ ಯಾವತ್ತಾದ್ರೂ ಹೇಳಬೇಕು ಅಂತ ಅನ್ಕೊಂಡು ಹೇಳದೇ ಇದ್ದಂಥ ಯಾವುದಾದ್ರೂ ಒಂದು ಮಾತಿದ್ರೆ ಅದನ್ನ ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9408091013ಗೆ ಅಪ್ಪನಿಗೆ ಒಂದು ಥ್ಯಾಂಕ್ಸ್ ನೋಟನ್ನು ಹೇಳಿ ನಮಗೆ ಕಳಿಸ್ಕೊಡಿ, ನಾವು ಖಂಡಿತ ಅದನ್ನ ಓದ್ತೀವಿ. ಒಂದಷ್ಟು ಗೀತೆಗಳನ್ನ ಕೇಳ್ತಾ ಸಾಗೋಣ ಗುಲ್ಮೋಹರ್ನಲ್ಲಿ. ಈಗ ಕೇಳಿ ಪಾಪ ಕಹತೆ ಹೇ.

ತನಗಾಗಿ ಏನನ್ನು ಬಯಸದವನು, ತನ್ನವರಿಗಾಗಿ ಎಲ್ಲವನ್ನು ಮೀಸಲಿಟ್ಟವನೇ ಅಪ್ಪ ಅಲ್ವಾ? ನಿಸ್ವಾರ್ಥ ಜೀವಿ ಅಂಥ ಅಪ್ಪನಿಗೆ ಥ್ಯಾಂಕ್ಸ್ ಹೇಳೋ ದಿನ ಇವತ್ತು. ಬಹಳಷ್ಟು ಸಂದೇಶಗಳು ಬಂದಿದೆ, ಯಾರ್ಯಾರು ಅಪ್ಪನಿಗೆ ಏನೇನು ಹೇಳ್ತಾ ಇದ್ದಾರೆ ಕೇಳೋಣ. ಸಮಾಜದಲ್ಲಿ ಬದುಕೋದು ಹೇಗೆ ಅಂತ ಹೇಳಿಕೊಟ್ಟ ನನ್ನ ತಂದೆಗೆ ಶುಭ ಕೋರ್ತೇನೆ ಅಂತ ಹೆಬ್ಬಾಳದಿಂದ ರಮೇಶ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಮಸ್ತೆ ಸರ್, ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ಪಾಪ ಕೇತೆ ಹೇ ಬಡ ನಮ್ ಕರೆಗ ಗೀತೆ ತುಂಬಾ ಅರ್ಥಪೂರ್ಣವಾಗಿದೆ. ನಮ್ಮ ತಂದೆಯವರು ತುಂಬಾ ನ್ಯಾಯ ನೀತಿ ಧರ್ಮ ಅಂತ ಹಿರಿಯರು ಕಂಡಾಗ ತಲೆಬಾಗಿ ನಡೆಯೋದನ್ನ ಕಲ್ಸ್ಕೊಟ್ಟಿದ್ದಾರೆ. ಹೇಳೋದು ತುಂಬಾ ಇದೆ, ನಿಜ ಹೇಳಬೇಕು ಅಂದ್ರೆ ಅಪ್ಪ ಐ ಲವ್ ಯು ಅಪ್ಪ ಅಂತ ಮಂಗಳೂರಿನ ಮಂಗಳೇಶ ಸ್ವಾಮಿ ಅವರು ಸಂದೇಶವನ್ನ ಕಳ್ಸ್ಕೊಟ್ಟಿದ್ದಾರೆ. ತಂದೆ ಮಾಡಿದಷ್ಟ ತ್ಯಾಗಗಳನ್ನು ಯಾರೂ ಮಾಡಲು ಸಾಧ್ಯವಿಲ್ಲ. ತನ್ನ ನಗುವನ್ನು ಮತ್ತು ತನ್ನ ಆಯಸ್ಸನ್ನು, ತಾನು ದುಡಿದ ಹಣವನ್ನು ನನಗೆ ತನಗೆ ಬಳಸಿ

ಿಕೊಳ್ಳದೇ ಇರುವಂತಹ ವ್ಯಕ್ತಿ ಅಪ್ಪ. ನಾವು ಜನ್ಮ ನೀಡಿದ ಮಕ್ಕಳನ್ನ ಸರಿಸಮಾನವಾಗಿ ನೋಡುವರೆ ನಿಜವಾದ ತಂದೆ ತಾಯಿಗಳು. ಜನ್ಮ ನೀಡಿದ ಮಾತ್ರಕ್ಕೆ ತಂದೆ ತಾಯಿಗಳಾಗೋದಿಲ್ಲ, ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ಕೂಡ ನಿಭಾಯಿಸಬೇಕು. ಅಂಥದ್ರಲ್ಲಿ ಎಲ್ಲ ಅಪ್ಪಂದ್ರು ಕೂಡ ಸೈ ಅನ್ಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರೋದು ಕೊಪ್ಪಳದಿಂದ ಮುತ್ತು ಚಲವಾದಿ ಅವರು. ನೀವು ಕೂಡ ನಿಮ್ಮ ಅಪ್ಪನಿಗೆ ಹೇಳದೆ ಉಳಿದಂತಹ ಯಾವುದಾದ್ರೂ ಮಾತುಗಳಿದ್ರೆ, ಥ್ಯಾಂಕ್ಸ್ ಹೇಳೋ ಆಗಿದ್ರೆ, ನಮಗೆ ಸಂದೇಶಗಳನ್ನ ಕಳಿಸ್ಕೊಡ್ಬಹುದು. ಖಂಡಿತ ನಾವು ಆ ಸಂದೇಶಗಳನ್ನ ಓದ್ತೀವಿ. ಈಗ ಕೇಳಿ ಸೋನು ನಿಗಮ್ ಅವರ ಕಂಠದಲ್ಲಿ ಪಾಪ ಮೇರಿ ಜಾನ್.

ಸಮಯ 4:17 ನೀವು ಕೇಳ್ತಾ ಇದ್ರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM. ಹೆತ್ತದ್ದು ಅಮ್ಮನೆಯಾದ್ರೂ ಒಳಗೊಳಗೆ ಅತ್ತದ್ದು ಅಪ್ಪ, ಹೊಟ್ಟೆ ತುಂಬಿಸಿದ್ದು ಅಮ್ಮನೆ ಆದ್ರೂ ಹೊಟ್ಟೆ ಕಟ್ಟಿ ದುಡಿದದ್ದು ಅಪ್ಪ, ಎಲ್ಲರಿಗಿಂತ ಮಿಗಿಲಾದದ್ದು ಅಮ್ಮನಾದ್ರೂ ಮಿಗಿಲೆನ್ನುವ ಪದವೇ ಸಾಲದು ಅಪ್ಪನಿಗೆ ಅಲ್ವಾ. ಮಂಡಿಕಲಿಂದ ಕೃಪಾ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನನ್ನ ತಂದೆಯವರು ನನಗೆ ತುಂಬಾ ಒಳ್ಳೆಯ ರೀತಿಯ ಸಂಸ್ಕಾರ ಮತ್ತೆ ಶಿಸ್ತನ್ನ ಕಲಿಸ್ಕೊಟ್ಟಿದ್ದಾರೆ. ನಾನು ಯಾವಾಗ್ಲೂ ಅವ್ರಿಗೆ ಋಣಿಯಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಪ್ಪ ಅಂದ್ರೆ ಆಕಾಶ ಅಂತ ಹೇಳಿರುವ ಮಣಿಕಾಂತ್ ಅವರು ನಿಜವಾಗಿಯೂ ಅಪ್ಪ ಅಂದ್ರೆ ಆಕಾಶ ಅಂತ ಮಣಿಕಾಂತ್ ಅವರು ಹೇಳಿದ್ದಾರೆ. ನಿಜವಾಗಿಯೂ ಅಪ್ಪನಿಗಿಂತಲೂ ವಿಶಾಲವಾದ ಮನಸ್ಸು ಯಾರದ್ದು ಇರೋದಕ್ಕಾಗಲ್ಲ ಅಂತ ಹೇಳ್ತಾ ಇದಾರೆ. ಐ ವಾಂಟ್ ಟು ಸೇ ಸಾರಿ ಟು ಮೈ ಅಪ್ಪ ಅಂತ ಮಮತಾ ಅವರು ನಿಟ್ಟೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದಷ್ಟು ಸಂದೇಶಗಳು ಬಂದಿದೆ, ಖಂಡಿತ ಎಲ್ಲರ ಸಂದೇಶಗಳನ್ನ ಓದ್ತೀನಿ. ಅಲ್ಲಿವರೆಗೂ ಅಪ್ಪನ ಕುರಿತಾದ ಎರಡು ಬ್ಯೂಟಿಫುಲ್ ಟ್ರ್ಯಾಕ್ಸ್ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ನಾನು ಬೆಂಗಳೂರು ಆಕಾಶವಾಣಿಯಲ್ಲಿ 40 ವರ್ಷಗಳಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀನಿ. ಅದಕ್ಕೆ ಕಾರಣ ಯಾರು ಅಂದ್ರೆ ನಮ್ಮ ತಂದೆಯವರು ಕೊಟ್ಟಂತಹ ಅಮೂಲ್ಯವಾದ ಉಡುಗೊರೆ. ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಅವರು ಸದಾ ಕೇಳೋದಕ್ಕೆ ಪ್ರೇರೇಪಿಸ್ತಾ ಇದ್ರು. ಹಾಗಾಗಿ ಇವತ್ತಿಗೂ ಕೂಡ ನಾನು ಆಕಾಶವಾಣಿಯನ್ನ ಕೇಳ್ತಾನೆ ಇದ್ದೀನಿ ಅಂತ ಸಂದೇಶ ಕಳ್ಸಿಕೊಡಿದ್ದಾರೆ. ಮಡಿಕಲಿಂದ ಕೃಪಾ ಅವರು ತುಂಬಾ ಖುಷಿಯಾಯಿತು ತಮ್ಮ ಸಂದೇಶವನ್ನ ಓದಿ. ನಿಮ್ಮ ತಂದೆಯವರಿಗೆ ನಾವು ಧನ್ಯವಾದಗಳನ್ನ ತಿಳಿಸಬೇಕು. ಅಪ್ಪ ಅಂದ್ರೆ ಆಲದ ಮರ ಅಂತ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ಅಪ್ಪ ಅನ್ನೋದು ಅತೊಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಅದೊಂದು ಮಹಾನ್ ಚೈತನ್ಯದ ಶಕ್ತಿ. ನನ್ನ ಹೆಗಲ ಮೇಲೆ ನನ್ನನ್ನು ಹೆಗಲ ಮೇಲೆ ಹೊತ್ಕೊಂಡು ತನಗೆ ಕಾಣದನ್ನ ನನಗೆ ತೋರಿಸಿದಂತಹ ದೇವರು ಅಂತ ವಾಲ್ಮೀಕಿ ಮರಿಲಿಂಗಪ್ಪ ಕಂಪ್ಲಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದಷ್ಟು ಜನ ತಂದೆಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಖಂಡಿತ ನಿಮ್ಮೆಲ್ಲರ ಮೆಚ್ಚುಗೆಯ ಥ್ಯಾಂಕ್ಸ್ ಸಂದೇಶಗಳನ್ನ ಓದ್ತೀನಿ. ಕೇಳ್ತಾರಿ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 FM.

0: ಬೆಳೆದ ನೇಸರ ನಗೆಮೊಗವ ಹೊತ್ತಾಗ,
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
2: ಎದೆ ತುಂಬಿ ಹಾಡಿದೆನು ಬಂದು ನಾನು,
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ,
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
6: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
7: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
6: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
7: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
6: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
8: ಜನ್ ಕಲ್ಯಾಣಕ್ಕೆ ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ನಿನ್ನ ಪ್ರೀತಿ ನನಗೆ ತುಂಬಾ ಶಕ್ತಿ ಕೊಟ್ಟಿದೆ, ಹಾಗೆ ನಿಮ್ಮ ಜ್ಞಾನ ನನ್ನ ಬದುಕಿಗೆ ದಾರಿದೀಪ ಆಗಿದೆ. ತಮ್ಮೆಲ್ಲ ಮಾರ್ಗದರ್ಶನಕ್ಕೆ ಧನ್ಯವಾದಗಳು ಅಂತ ಡೇವಿಡ್ ನೊಬೆಲ್ ಟೇಲರ್ ಮುನಿರಬಾದ್ ಡ್ಯಾಮ್ನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತಮ್ಮ ತಂದೆಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದಾರೆ. ನಮ್ಮ ಮಕ್ಕಳು ನಮಗೆ ಈ ಸಂದರ್ಭದಲ್ಲಿ ಶುಭಾಶಯ ತಿಳಿಸಿದ್ರು. ಇದನ್ನ ಆ ಶುಭಾಶಯಗಳನ್ನ ಕೇಳಿ ತಂದೆಯಾದ ನನಗೆ ನಿಜವಾಗ್ಲೂ ಸಂತೋಷದ ಜೊತೆಗೆ ಬದುಕು ಸಾರ್ಥಕ ಅನಿಸ್ತು ಅಂತ ಮಹಾಲಿಂಗಪ್ಪ ಜಾಲವಾದಿ ಜಮಖಂಡಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಅಪ್ಪನಿಗೆ ಏನ್ ಹೇಳ್ತೀನಿ ಅನ್ನೋದಾದ್ರೆ, ನನ್ನ ಅಪ್ಪ ನನ್ನ ಹೀರೋ, ಅಪ್ಪನ ಆದರ್ಶ ಬದುಕಿಗೆ ದಾರಿದೀಪ. ಅಪ್ಪ ಅಂದ್ರೆ ವರ್ಣಿಸಲಾಗದ ಪದ. ಅಪ್ಪ ದೈಹಿಕವಾಗಿ ಈಗಿಲ್ದಿದ್ರು ಕೂಡ ನನ್ನೊಳಗೆ ಇದಾರೆ, ನನ್ನ ಜೊತೆ ಇದಾರೆ ಅನ್ನೋ ಫೀಲಿಂಗ್ ಇದೆ. ಅಪ್ಪ ಗ್ರೇಟ್, ಅಪ್ಪನಿಗೆ ಸರಿಸಾಟಿ ಯಾರೂ ಇಲ್ಲ. ಅಪ್ಪ ಐ ಲವ್ ಯು ಪ ಅಂತ ಎಂ ಪರಶುರಾಮ್ ಪ್ರಿಯ ಅವರು ಗಂಗಾವತಿ ಕೊಪ್ಪಳ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಶುಭ ಸಂಜೆ ಅಂತ ಹೇಳ್ತಾ ವಿಶ್ವ ತಂದೆಯರ ದಿನದ ಶುಭಾಶಯಗಳು. ಸರ್, ತಂದೆ ಅನ್ನೋ ಸ್ಥಾನ ಅತ್ಯಂತ ಹಿರಿದಾದದ್ದು, ಅದನ್ನು ಯಾರು ಕೂಡ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ತಂದೆ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಸಾಗಿದ್ರೆ ನಮ್ಮ ಜನ್ಮ ಧನ್ಯ ಆಗುತ್ತೆ ಅಂತ ನಾಗರಾಜ್ ಕೆ ನಂಗಲೆಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ.

ಎಲ್ಲ ತಂದೆಯರಿಗೂ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೇ ಮಾತು ಆರ್ ಜೆ ಮಂಜುನಾಥ್. ಮತ್ತೆ ಸಿಗೋಣ. ಮತ್ತೆ ಸಿಗೋವರೆಗೂ ನೀವೇನು ಮಾಡಬೇಕು? ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

0: Idu Non-Stop Sanjay. Non-Stop Sanjay. Non-Stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: Non-Stop Sanjay.
2: ಆಕಾಶವಾಣಿ FM Rainbow 101.3 MHz. Musically yours.
3: ನಾಲ್ಕು ಗಂಟೆ 59 ನಿಮಿಷ ಆಗ್ಬಿಡುತ್ತೆ. ಒಂದು ನಿಮಿಷ ಮುಂಚೆನೆ ಬಂದು ಎಲ್ಲರಿಗೂ ಹಾಯ್ ಹಲೋ ನಮಸ್ಕಾರ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಮತ್ತ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಇದೀಗ ನಿಮ್ಮ ಜೊತೆಯಾಗಿ ಸೂಪರ್ ಆದ ಹಾಡುಗಳ ಜೊತೆ ಜೊತೆ ಎಲ್ಲಿ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಕೇಳ್ತಾ ಕಾರ್ಯಕ್ರಮದಲ್ಲಿ ಜೊತೆಯಾಗಬೇಕಾದ್ರೆ ಐ ಆಮ್ ರೆಡಿ ಅಂತ ಮೆಸೇಜ್ ಮಾಡೋದಕ್ಕೂ ರೆಡಿ ಆಗ್ರಿ. 9484801010 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಬರಲಿ, ನನ್ನ ಪ್ರಶ್ನೆಗೆ ನಿಮ್ಮ ಉತ್ತರ ಈ ಮೂಲಕ ಕೇಳ್ತಾರೆ ಕನ್ನಡ ಕಾಮನವಿಲು 101.3 MHz.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್ ನಲ್ಲಿ ಜೊತೆಯಾಗಿದ್ವಿ ನೀವು ನಾವು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಸಖತ್ತಾದ ಪ್ರಶ್ನೆ, ಸಖತ್ತಾದ ಮಾತು ನಿಮಗೋಸ್ಕರ ಮಾತ್ರ. ಎಸ್, ಇವತ್ತು ನಮ್ಮೊಟ್ಟಿಗಾಗಿದ್ದಾರೆ ಯಾರದು, ನಾಗರಾಜ ನಂಗಲಿ ಅವರು. ಐ ಆಮ್ ರೆಡಿ ಅಂತ ಹೇಳಿ ಮುಳಬಾಗಲು ತಾಲೂಕಿನಿಂದ ಮೆಸೇಜ್ ಮಾಡಿದ್ರು. ನಮಸ್ಕಾರ ನಾಗರಾಜ್ ಅವರೇ, ವೆಲ್ಕಮ್ ಟು ದ ಕಾರ್ಯಕ್ರಮ.
2: ನಮಸ್ಕಾರ ಮೇಡಮ್ ಅವರೇ, ವಿಶ್ವ ತಂದೆಯರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ತಮಗೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮೊಳಗಿರುವಂತಹ ತಂದೆಯ ಭಾವನೆಗೆ, ತಂದೆಯತ್ವಕ್ಕೆ ನಮ್ಮ ಕಡೆಯಿಂದ ಕೂಡ ಪ್ರೀತಿಯ ಧನ್ಯವಾದ ಮತ್ತು ಹ್ಯಾಪಿ ಫಾದರ್ಸ್ ಡೇ.
2: ತುಂಬಾ ಸಂತೋಷ ಮೇಡಮ್.
1: ಎಸ್, ಇವತ್ತು ನನ್ನ ಪ್ರಶ್ನೆ ನಿಮಗೆ ಈ ರೀತಿಯಾಗಿದೆ. ಪ್ರಶ್ನೆಯೇ ನಾನು ಕೇಳೋದಕ್ಕೆ ರೆಡಿ ಆಗಿದ್ದೀನಿ, ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನೀವು ರೆಡಿ ಆಗಿದ್ದೀರಾ?
2: ಸಿದ್ಧ ಮೇಡಮ್, ಸಿದ್ಧ ಮೇಡಮ್.
1: ಎಸ್, ಇವತ್ತು ಜೂನ್ 21 ತಾರೀಕು, ಹೌದಾ?
2: ಹೌದು
1: ಹೌದು. ಈ ಒಂದು ದಿನದಂದು ನಾವು ವಿಶೇಷವಾಗಿ ಒಂದು ವಿಶೇಷ ದಿನವನ್ನ ಆಚರಿಸ್ತಾ ಇದೀವಿ, ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನ. ಐ ಹೋಪ್ ನಿಮಗೆ ಗೊತ್ತಿದೆ.
2: ಹೌದು ಮೇಡಮ್, ಇವತ್ತು ನಾವು ಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದೀವಿ.
1: ಓಕೆ, ಅಂತಾರಾಷ್ಟ್ರೀಯ ಯೋಗ ದಿನದ ಜೊತೆಯಾಗಿ ಎಲ್ಲರ ಜೀವನದಲ್ಲೂ ಒಳಹೊಕ್ಕಿರುವಂತಹ ಒಂದು ಮತ್ತೊಂದು ವಿಶೇಷತೆ ಇವತ್ತಿದೆ, ಆ ದಿನವನ್ನ ಕೂಡ ಆಚರಣೆ ಮಾಡ್ತಾ ಇದೀವಿ. ಯಾವ ದಿನ ಅದು, ಇದು ನನ್ನ ಪ್ರಶ್ನೆ.
2: ಇದು ವಿಶ್ವ ತಂದೆಯರ ದಿನಾಚರಣೆ.
1: ತಂದೆಯರ ದಿನಾಚರಣೆಯನ್ನ ಹೊರತುಪಡಿಸಿ, ಯಾಕಂದ್ರೆ ನಾವ್ ಈಗಾಗಲೇ ವಿಶ್ ಮಾಡ್ಬಿಟ್ಟಿದೀವಿ.
2: ಹೌದು
1: ಹೌದು. ಸೊ ತಂದೆಯರ ದಿನವನ್ನ ಹೊರತುಪಡಿಸಿ ಇನ್ನೊಂದು ಮಹತ್ತರ ನಮ್ಮ ಇಡೀ ಜೀವನದಲ್ಲಿ, ಇಡೀ ವಿಶ್ವದಲ್ಲಿ

0: ಅಡಗಿರುವಂತಹ ಒಂದು ವಿಶೇಷತೆಯನ್ನು ನೆನಪಿಸಿಕೊಳ್ಳುವುದಕ್ಕೆ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. ಆ ದಿನ ಯಾವುದು? ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಬಿಟ್ಟು, ತಂದೆಯರ ದಿನವನ್ನ ಬಿಟ್ಟು.
1: ಇನ್ನೊಂದು ಆಚರಣೆಯ ಮಾಹಿತಿ ನನಗೆ ಇಲ್ಲ ಮೇಡಮ್, ಗೊತ್ತಿಲ್ಲ.
0: ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ? ಅದು ಶೋರ್.
1: ಹೌದು ಮೇಡಮ್, ಯಾಕಂದ್ರೆ ತಪ್ಪು ಉತ್ತರ ಕೊಡಬಾರ್ದು.
0: ಓಕೆ, ನಾವು ನಾಗರಾಜ ನಂಗಲಿ ಅವರ ಮಾತಿಗೆ ಬೆಲೆ ಕೊಡೋಣ. ಅಂದ್ರೆ ಆಪ್ಷನ್ಸ್ ಏನು ಬೇಡವಾ ನಿಮ್ಗೆ?
1: ಆಪ್ಷನ್ ಕೊಡಿ ಮೇಡಮ್, ಕೊಡೋ ಇದ್ರೆ ಕೊಡಿ.
0: ಓಕೆ, ಬೇಕು ಅಂದ್ರೆ ನೀವು ಕೇಳಿದ್ರೆ ನಾನು ಆಪ್ಷನ್ ಕೊಡ್ತೀನಿ.
1: ಆಪ್ಷನ್ ಕೊಡಿ ಮೇಡಮ್, ಆಯ್ಕೆಗಳನ್ನು ಕೊಟ್ರೆ ನಾನು ಹೇಳಬಲ್ಲೆ.
0: ಓಕೆ, ಇವತ್ತು ವಿಶ್ವ ವ್ಯಾಯಾಮಗಳ ದಿನ, ಇದು ಆಪ್ಷನ್ ಎ. ಎರಡನೇದು ವಿಶ್ವ ಗಾಳಿ ದಿನ, ಆಪ್ಷನ್ ಮೂರು ವಿಶ್ವ ಸಂಗೀತ ದಿನ. ಇಷ್ಟೇ ನಿಮ್ಗೆ ಕೊಡ್ತಾ ಇರೋ ಆಪ್ಷನ್ಸ್.
1: ವಿಶ್ವ ಗಾಳಿ ದಿನ ಮೇಡಮ್.
0: ಅರೆ ಶೋರ್?
1: ಹೌದು ಮೇಡಮ್.
0: ಪಕ್ಕಾ?
1: ಪಕ್ಕಾ ಮೇಡಮ್.
0: ಹಾಗಾದ್ರೆ ನಿಮ್ಮ ಉತ್ತರ ಏನಾಗಿದೆ ಕೇಳೋಣ್ವಾ?
1: ಆಯ್ತು ಮೇಡಮ್.
0: ನೋ ನೋ ನೋ, ನಿಮ್ಮ ಉತ್ತರ ತಪ್ಪು.
1: ಅಯ್ಯೋ, ಸರಿ ಉತ್ತರ ಮೇಡಮ್?
0: ಸರಿ ಉತ್ತರ ಏನಂತ ಹೇಳಿದ್ರೆ ವಿಶ್ವ
1: ಆಯಾಮಗಳ ದಿನ.
0: ಆಹಾ, ಸಂಗೀತ ದಿನ.
1: ವಾವ್, ರಸಮಯ ಸಂಗೀತವಾದ ದಿನ.
0: ಹೌದು, ನಮ್ಮ ಜೀವನದಲ್ಲಿ ಎಲ್ಲಾ ಕಡೆ ಕೂಡ ಸಂಗೀತ ಅನ್ನೋದು ಒಳ ಹೋಗ್ಬಿಟ್ಟಿದೆ. ಇಂತಹ ಸಂಗೀತ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು. ಸೊ ಎಲ್ಲರಿಗೂ ಕೂಡ ವಿಶ್ವ ಸಂಗೀತ ದಿನದ ಶುಭಾಶಯಗಳನ್ನ ಕೂಡ ಕೋರ್ತಾ, ನಾಗರಾಜ್ ಅವರೇ ನೆಕ್ಸ್ಟ್ ಟೈಮ್ ಸರಿಯಾದ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡಿ.
1: ತಮ್ಮ ಬಳಿ ಮಾತಾಡಿದ್ದು, ಪ್ರತಿದಿನ ಎಫ್ಎಂ ಅನ್ನ ಖಂಡಿತವಾಗಿ ಕೇಳ್ತೀನಿ. ಕನ್ನಡದ ಉಸಿರನ್ನ ಪ್ರತಿದಿನ ಬೆಳೆಸ್ತೀವಿ ಮೇಡಮ್.
0: ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರೆ ಅಲ್ವಾ ನಾಗರಾಜ್ ಅವರ ಮಾತು, ಕನ್ನಡದ ಮಾತನ್ನ ಸದಾ ಮಾತಾಡೋಣ, ಕನ್ನಡದ ಉಸಿರನ್ನ ಯಾವಾಗ್ಲೂ ಬೆಳೆಸೋಣ. ಯಾಕಂದ್ರೆ ನಾವು ಕನ್ನಡಿಗರು, ಇದು ಎಫ್ಎಂ ರೇನ್ಬೋ, ಕನ್ನಡ ಕಾಮನವಿಲ್ಲು. ನಾಗರಾಜ್ ಅವರ ರೀತಿಯಲ್ಲಿ ನೀವು ಕೂಡ ಉತ್ತರ ಕೊಡೋದಕ್ಕೆ ರೆಡ್ಡಿಯಾಗಿದ್ದರೆ ನನಗೆ ಸಂದೇಶವನ್ನ ಕಳುಹಿಸಿಕೊಡಿ, ಐ ಎಂ ರೆಡ್ಡಿ ಅಂತ ಹೇಳಿ. ನಾನು ಕೇಳಿದ ಪ್ರಶ್ನೆಗೆ ಸರಿ ಉತ್ತರವನ್ನ ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ, ಅದಾದ ನಂತರ ನಮಗೆ ಸುಮಿತ್ರಾ ಅವರು ಕೂಡ ಸಂಡೂರಿನಿಂದ ಉತ್ತರವನ್ನ ಹಾಗೆ ಕಳಿಸ್ಕೊಟ್ಬಿಟ್ಟಿದ್ರು. ಸೂಪರ್ ಕಂಡ್ರಿ ನೀವು ಕೂಡ. ಈಗ ನೀವು ಕೂಡ ನೇರವಾಗಿ ಮಾತಾಡಿ ನಮ್ಮ ಜೊತೆಯಾಗಿ, ನಿಮ್ಮ ಉತ್ತರವನ್ನ ಕೊಡ್ತೀರಾ ಅಂದ್ರೆ ಬೇಗ ಬೇಗ ಐ ಆಮ್ ರೆಡಿ ಅಂತ ನಮಗೆ ಸಂದೇಶ ಕಳಿಸ್ಕೊಡ್ಬೇಕು. 9481901013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಬೇಗ ಬರಲಿ ಸಂದೇಶ ನಿಮ್ಮ ಕನ್ನಡ ಕಾಮನವಿಲಿಗೆ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: 5:21 ಅಂತ ಸ್ಟುಡಿಯೋ ಕ್ಲಾಕ್ ಹೇಳುವಾಗ ನಾನು ಬಂದಿದ್ದೀನಿ ನಿಮ್ಮ ಜೊತೆಯಾಗಿ ಹಾಜರಿ ಹಾಕುವುದಕ್ಕೆ ಅಂದಿದ್ದಾರೆ ನಾಗೇಂದ್ರ ಅವರು ಈ ಚಲ ಬೀಡು ಇಂದ. ನಮಸ್ಕಾರ ಸರ್.
1: ನಮಸ್ಕಾರ ಮೇಡಮ್.
0: ಎಸ್, ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಾನು ರೆಡಿ ಅಂತ ಹೇಳಿದ್ರಿ. ರೆಡಿ ಆಗಿದ್ದೀರಾ?
1: ರೆಡಿ ಆಗಿದೆ ಮೇಡಮ್.
0: ಓಕೆ, ಹಾಗಾದ್ರೆ ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು, ನಾವು

0: ಕಾರ್ಯಕ್ರಮದ ಮೊದಲಿಗೆ ಹೇಳದ್ವಿ, ವಿಶ್ವ ಸಂಗೀತ ದಿನದ ಬಗ್ಗೆ ಕೇಳಿದ್ವಿ, ವಿಶ್ವ ಯೋಗ ದಿನದ ಬಗ್ಗೆ ಕೇಳಿದ್ವಿ, ಅಂತಾರಾಷ್ಟ್ರೀಯ ಯೋಗ ದಿನದ ಬಗ್ಗೆ. ಸೊ ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮ ಇದರ ಸುತ್ತಾನೆ ಗಿರ್ಕಿ ಹೊಡೆಯುತ್ತೆ. ಓಕೆನಾ?
1: ಓಕೆ ಮೇಡಮ್.
0: ಓಕೆ, ಹಾಗಾದರೆ ನಾನು ನಿಮ್ಗೆ ಕೇಳ್ತಾ ಇರುವಂತಹ ಈಗಿನ ಈ ಪ್ರಶ್ನೆ ಏನಂದ್ರೆ, ಯೋಗ ಅಂದ್ರೆ ಅರ್ಥ ಏನು? ಯೋಗ ಅಂದ್ರೆ ಏನು?
1: ಯೋಗ ಅಂದ್ರೆ ನಮ್ಮ ದೇಹನ ದಂಡಿಸ್ಕೊಳ್ಳೋದು ಮೇಡಮ್.
0: ಓಕೆ, ಇದನ್ನ ನೀವ್ ಹೇಳ್ತಾ ಇದ್ದೀರಾ. ನಿಮ್ಗೆ ಏನಾದ್ರು ಆಪ್ಷನ್ಸ್ ಬೇಕಾ?
1: ಆಪ್ಷನ್ ಇದ್ರೆ ಕೊಡಿ ಮೇಡಮ್.
0: ಓಕೆ, ಆಪ್ಷನ್ ಬೇಕು ಅಂತ ನೀವ್ ಕೇಳ್ತಾ ಇರೋದ್ರಿಂದ ನಾನು ನಿಮಗೆ ಕೊಡ್ತಾ ಇರುವಂತಹ ಆಪ್ಷನ್ ಹೀಗಿದೆ. ಆಪ್ಷನ್ ಎ ಒಗ್ಗೂಡುವಿಕೆ, ಆಪ್ಷನ್ ಬಿ ದಂಡಿಸುವಿಕೆ, ಆಪ್ಷನ್ ಸಿ ತ್ಯಜಿಸುವಿಕೆ. ಏನು ನಿಮ್ಮ ಉತ್ತರ?
1: ಆಪ್ಷನ್ ಬಿ ಮೇಡಮ್, ದಂಡಿಸುವಿಕೆ.
0: ಆಪ್ಷನ್ ಬಿ ದಂಡಿಸುವಿಕೆ ಅಂತ ಹೇಳ್ತಾ ಇದೀರಾ? ಶ್ಯೂರಾ?
1: ಶ್ಯೂರ್ ಮೇಡಮ್.
0: ಓಕೆ, ನಿಮ್ಮ ಉತ್ತರ ಏನಾಗಿದೆ ನೋಡುವುದಾದರೆ, ಐ ಆಮ್ ಸಾರಿ.
1: ಓಕೆ,
0: ನಿಮ್ಮ ಉತ್ತರ ತಪ್ಪಾಗಿದೆ.
1: ಉತ್ತರ ಏನು ಮೇಡಮ್?
0: ಉತ್ತರ ಏನು? ಇನ್ನೊಂದು ಗೆಸ್ ಮಾಡ್ತೀರಾ? ಹಾಗೆ
1: ಮೊದಲನೇದಿರ್ಬೇಕು ಮೇಡಮ್.
0: ಮೊದಲನೇದಿರ್ಬೇಕು ಅಂತ ಹೇಳ್ತಾ ಇದ್ದೀರಾ? ಇದನ್ನ ನೀವು ಮೊದಲೇ ಕೊಟ್ಬಿಟ್ಟಿದ್ರೆ ನಿಮ್ಗೆ ನಾನು ಒಂದು ಕ್ಲಾಪ್ಸ್ ಹೊಡೆದ್ಬಿಡ್ತಿದ್ನೆ. ಯಾಕಂದ್ರೆ ಮೊದಲನೇ ಉತ್ತರನೇ ಸರಿ. ಹೌದು, ಯೋಗ ಅಂದ್ರೆ ಒಗ್ಗೂಡುವಿಕೆ ಅನ್ನುವಂತಹ ಅರ್ಥ ಬರುತ್ತೆ. ಯಾವ ಯಾವ್ದನ್ನ ಒಗ್ಗೂಡಿಸುತ್ತೆ ಅಂದ್ರೆ ದೇಹ, ಮನಸ್ಸು ಮತ್ತು ಆತ್ಮ, ಇಷ್ಟನ್ನು ಒಗ್ಗೂಡಿಸೋದೇ ಯೋಗ. ಓಕೆ, ನೋಡಿ ನಮ್ಮ ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ ಉತ್ತರ ಕೊಟ್ಬಿಟ್ಟಿದ್ದಾರೆ. ಸರಿ ಉತ್ತರ, ಸೂಪರ್ ಕಂಡ್ರಿ ನೀವು. ನೆಕ್ಸ್ಟ್ ಉತ್ತರ ಪ್ರಯತ್ನ ಮಾಡ್ತಾ ಇರಿ. ಇನ್ಯಾವತ್ತಾದ್ರೂ ನಾವು ನಿಮಗೆ ಕಾಲ್ ಮಾಡಿದಾಗ ಸರಿ ಉತ್ತರ ಕೊಡಬೇಕು. ಅದರ ಜೊತೆಲಿ ನೆಕ್ಸ್ಟ್ ಟೈಮ್ ಇಂದ ಯೋಗ ಮಾಡ್ತಾ ಇದೀವಿ ಎಕ್ಸಸೈಸ್ ಅಂತ ಹೇಳ್ತಿದ್ದ ಹಾಗೆ ದಂಡಿಸೋದಲ್ಲ, ಇಡೀ ಆತ್ಮವನ್ನ, ಇಡೀ ದೇಹವನ್ನ, ಇಡೀ ಮನಸ್ಸನ್ನ ಒಗ್ಗೂಡಿಸಿ ಏಕಾಗ್ರ ಚಿತ್ತಗೊಳಿಸೋದೇ ಯೋಗ ಅಂತ ಅರ್ಥ ಮಾಡ್ಕೊಂಡು ಮಾಡಿ. ಎಲ್ಲ ಒಳ್ಳೇದಾಗ್ಲಿ.
1: ಓಕೆ, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸೋ ಮಚ್. ಕೇಳಿದ್ರಿ ಈಗಿನ ಪ್ರಶ್ನೆಗೆ ಉತ್ತರ ಇದಾಗಿತ್ತು. ಹಾಗಾದ್ರೆ ಮುಂದಿನ ಪ್ರಶ್ನೆ ಏನಿರಬಹುದು ನಿಮಗೂ ಗೊತ್ತಾಗಬೇಕು ಅಂದ್ರೆ, ನೀವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ 9480901013 ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ಸಂದೇಶವನ್ನ ಕಳುಹಿಸಿಕೊಟ್ಟು ಕಾಯ್ತಾ ಇರಿ, ಜೊತೆಯಾಗಿರಿ, ಕೇಳ್ತಾನೆ ಇರಿ. ಇದು FM ರೇನ್ಬೋ 101.3 ಮೆಗಾಹರ್ಟ್ಸ್.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಕನ್ನಡ ಕಾಮನವೆಲ್ಲೂ 101.3 ಮೆಗಾಹರ್ಟ್ಸ್ ನ ಕೇಳ್ತಾ ಇದ್ದೀರಾ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಗ್ತಾ ಇದ್ದೀವಿ ನಾವು. ಇದೀಗ ನಮ್ಮೊಟ್ಟಿಗೆ ಬೆಂಗಳೂರಿನಿಂದ ಲೈನ್ ನಲ್ಲಿ ಮಾತಾಡೋದಕ್ಕಿದ್ದಾರೆ. ಹಲೋ
1: ಹಲೋ,
0: ಯಾರಿದು?
1: ಅರ್ಪಿತಾ ಪ್ರಕಾಶ್ ನಗರದಿಂದ ಮಾತಾಡ್ತಾ ಇರೋದು.
0: ಅರ್ಪಿತಾ ಪ್ರಕಾಶ ನಗರದಿಂದ, ನಮಸ್ತೆ ಅರ್ಪಿತಾ ಅವರೇ. ಪ್ರಶ್ನೆಗೆ ನಾನ್ ರೆಡಿ ಆಗಿದ್ದೀನಿ, ನನಗೆ ಕಾಲ್ ಮಾಡಿ ಅಂತ ಹೇಳಿದ್ರಿ, ಕಾಲ್ ಮಾಡಿದೀನಿ, ಉತ್ತರ ಕೊಡೋದಕ್ಕೆ ನೀವು ರೆಡಿ ಆಗಿದ್ದೀರಾ? ಪ್ರಶ್ನೆ ತೀರಾ ಸಿಂಪಲ್. ಅವ್ರು ಆಕ್ಚುಲಿ ನನಗೆ ಕೇಳ್ತಾ ಇದ್ರು, ಮೇಡಮ್ ಇಬ್ರು ಬ್ಯಾಕ್ಗ್ರೌಂಡ್ ಅಲ್ಲಿ ಡೀಲ್ ಮಾಡ್ಕೊಂಡ್ಬಿಡೋಣ, ನೀವು ದಯವಿಟ್ಟು ನನಗೆ ತುಂಬಾ ಈಸಿಯಾದ ಪ್ರಶ್ನೆಗಳನ್ನ ಕೇಳಿ ಅಂತ. ಏನಂತೆ ಅರ್ಪಿತಾ ಅವರೇ?
1: ಮೇಡಮ್ ಸ್ವಲ್ಪ ರೇಡಿಯೋದಲ್ಲಿ ನಾವು ಫಸ್ಟ್ ಟೈಮ್ ಆನ್ಸರ್ ಮಾಡ್ಬೇಕಲ್ವಾ?
0: ಓಕೆ, ಆಯ್ತು ಆಯ್ತು ಆಯ್ತು. ಹಾಗಾದ್ರೆ ತೀರಾ ಸಿಂಪಲ್ ಆದ ಪ್ರಶ್ನೆನ ಕೇಳ್ತೀನಿ ನಾನು. ಇವತ್ತು ನಾವು ಎರಡು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ, ಅಂತಾರಾಷ್ಟ್ರೀಯ ಯೋಗ ದಿನ ಮತ್ತು ವಿಶ್ವ ಸಂಗೀತ ದಿನದ ಬಗ್ಗೆ. ನಾನೀಗ ಕೇಳ್ತಾ ಇರುವಂತಹ ಪ್ರಶ್ನೆ ಸಂಗೀತದ ಕುರಿತು. ಸಂಗೀತದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತದೆ, ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತ, ಈ ಕರ್ನಾಟಕದಾಗಿರ್ಬಹುದು, ಹಿಂದೂಸ್ತಾನಿ ಆಗಿರ್ಬಹುದು, ಇದರಲ್ಲಿ ಬೇಸಿಕ್ ಆದಂತಹ ಶುದ್ಧ ಸ್ವರಗಳಂತ ಏನಂತೀವಿ, ಸ್ವರಗಳು ಎಷ್ಟು? ಇದು ನನ್ನ ಪ್ರಶ್ನೆ.
1: ಏಳು ಮೇಡಮ್. ಸರಿ ಗ ಮ ಪ ದ ನಿ ಸ.
0: ಆಹಾ, ಏಳೇ ಸ್ವರನಾ? ಈಗ ನೀವು ಒಂದ್ಸರಿ ಹೇಳ್ಕೊಂಡು ಲೆಕ್ಕ ಹಾಕಿ ನೋಡೋಣ ಎಷ್ಟು ಬರುತ್ತೆ.
1: ಸ ರಿ ಗ ಮ ಪ ದ ನಿ ಸ 8.
0: ಮತ್ತೆ ಈಗಷ್ಟೇ
1: ಎಂಟಾ?
0: ಕನ್ಫರ್ಮ್? ಆಪ್ಷನ್ ಏನಾದ್ರೂ ಬೇಕಾ?
1: ಕೊಡಿ ಮೇಡಮ್, ಅದ್ರಲ್ಲಿ ಯಾವ್ದಿದೆ ನೋಡ್ಬೇಕು.
0: ಓಕೆ, ಆಪ್ಷನ್ ಈ ತರ ಇದೆ. ಆಪ್ಷನ್ ಎ 7, ಆಪ್ಷನ್ ಬಿ 8, ಆಪ್ಷನ್ ಸಿ 5. ಐದಾ?
1: ಹೌದು ಮೇಡಮ್, ಐದ ಅನ್ಸ್ತಾ ಇದೆ.
0: ಸರಿಯಾಗಿ ಯೋಚನೆ ಮಾಡಿ.
1: ಆಪ್ಷನ್ ಎ 7 ಅಂತ ಅನ್ಸ್ತಾ ಇದೆ ಮೇಡಮ್ ನನ್ಗೆ.
0: 7, 8, 5. ಇದರಲ್ಲಿ ಒಂದ್ಸಾರಿ 8 ಅಂದ್ರಿ, ಒಂದ್ಸಾರಿ 5 ಅಂದ್ರಿ, ಮತ್ತೊಂದ್ಸಾರಿ 7 ಅಂದ್ರಿ, ನಾನು ಯಾವ್ದನ್ ತಗೋಬೇಕು ಅರ್ಪಿತಾ?
1: ಫೈನಲ್ ಆಗಿ 8 ಇದ್ ಮಾಡ್ಬಿಡಿ ಮೇಡಮ್, ಲಾಕ್ ಮಾಡ್ಬಿಡಿ.
0: 8 ಲಾಕ್ ಮಾಡ್ತಾ ಇದಾರೆ. ಕನ್ಫರ್ಮ್?
1: ಕನ್ಫರ್ಮ್ ಮೇಡಮ್, ಇವಾಗ 8 ಅಂತ.
0: ಓಕೆ, ಹಾಗಾದರೆ ನಿಮ್ಮ ಉತ್ತರ ಏನಾಗಿದೆ ನೋಡೋದಾದರೆ. ಏನಾಯ್ತು ಅರ್ಪಿತಾ?
1: ರಾಂಗ್ ಆಗಿದ್ಯಾ ಮೇಡಮ್?
0: ಹೌದು. ಹಾಗಾದರೆ ಸರಿಯಾದ ಉತ್ತರ ಏನಿರಬಹುದು?

0: ಗೊತ್ತಾಗ್ತಾ ಇದೆಯಾ?
1: ಹಾ ಮೇಡಮ್ ಗೊತ್ತಾಯ್ತು.
2: ಕೇಳು ಸ್ವರವು ಸೇರಿ ಸಂಗೀತವಾಯಿತು, ಕೇಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು.
0: ಆದ್ರೆ ಇಲ್ಲಿ ಏಳು ಬಣ್ಣ ಸೇರಿ ನಿಮ್ಮ ಕನ್ನಡ ಕಾಮನಬಿಲ್ ಆಗಿದೆ. ಎಷ್ಟು ಸರಿಯಾದ ಉತ್ತರ ಅರ್ಪಿತಾ ಅವ್ರೆ?
1: ಸೆವೆನ್ ಮೇಡಮ್.
0: ಸೆವೆನ್? ಅಲ್ಲ, ಫಸ್ಟ್ ಸರಿಯಾಗಿ ಉತ್ತರ ಕೊಟ್ಬಿಟ್ಟು ಎಷ್ಟು ಚೆನ್ನಾಗಿ ನಾನು ಮಾಡಿದ ಕನ್ಫ್ಯೂಷನ್ಗೆ ಹಾಗೆ ಉತ್ತರ ಹಂಗಂಗೆ ಬದಲಾಯಿಸ್ಬಿಟ್ರಲ್ಲ, ಹೆಂಗಿದು? ಕನ್ಫ್ಯೂಸ್ ಮಾಡ್ಬಿಟ್ಟೆ ನಾನು.
1: ಹಾಡನ್ನ ನೆನ್ಪಿಸ್ಕೊಂಡೆ ಮೇಡಮ್, ಸಪ್ತ ಸ್ವರಗಳು ಅಂತ. ನೀವು ಕನ್ಫ್ಯೂಸ್ ಮಾಡೋದಕ್ಕೆ ಸ್ಟೇಬಲ್ ಆಗಿ ಹೆಂಗಿರ್ಬೋದು ಅನ್ಕೊಂಡೆ.
0: ಛೇ ಛೇ ಛೇ ಛೇ, ಹೀಗಾಗ್ಬಾರ್ದಾಗಿತ್ತೆ.
1: ಹಾಡಾಗುತ್ತೆ ಅನ್ಕೊಂಡಿದ್ದೆ ಮೇಡಮ್.
0: ಓಕೆ, ನೆಕ್ಸ್ಟ್ ಟೈಮ್ ಇಂದ ಯಾವ್ದೇ ಹಾಡು ಕೇಳಬೇಕಾದ್ರೂ ಇಷ್ಟೇ ಸ್ವರಗಳು ಅಂತ ಪಕ್ಕ ಫಿಕ್ಸ್ ಆಗ್ಬಿಡಿ. ಓಕೆ ಕನ್ಫರ್ಮ್. ನೈಸ್ ಟು ಸ್ಪೀಕ್ ವಿತ್ ಯು ಅರ್ಪಿತಾ ಅವ್ರೆ, ನಿಮ್ಮ ಜೊತೆ ಮಾತಾಡಿ ಖುಷಿ ಆಯ್ತು. ಈಗ ನಿಮಗೋಸ್ಕರ ನಾನು ಎರಡು ಹಾಡನ್ನ ಪ್ಲೇ ಮಾಡ್ತಾ ಇದ್ದೀನಿ. ಏಳು ಸ್ವರವು ಸೇರಿ ಸಂಗೀತವಾಯಿತು ಈ ಗೀತೆ ಮುಡಿ ಬರುತ್ತೆ. ಈ ಗೀತೆಯ ನಂತರ ಎಲೆ ಕೆಂಚುತ್ತಾರೆ. ಈ ಎರಡೂ ಗೀತೆಗಳನ್ನ ಕೇಳಿ ಜೊತೆಯಾಗೇ ಇರಿ. ನೆಕ್ಸ್ಟ್ ಟೈಮ್ ನನಗೆ ಉತ್ತರ ಕೊಡುವಂತಹ ಟೈಮಲ್ಲಿ ಫುಲ್ ಪ್ರಿಪೇರ್ ಆಗಿರಿ, ಈ ತರ ಕನ್ಫ್ಯೂಷನ್ ಆಗ್ಬಿಡಿ. ಓಕೆನಾ?
1: ಓಕೆ,
0: ಥ್ಯಾಂಕ್ ಯು.
1: ಥ್ಯಾಂಕ್ ಯು ಮೇಡಮ್.

ಅರ್ಪಿತ ಅವರ ಮಾತುಗಳು ಇದಾಗಿತ್ತು. ಇನ್ನ ಒಂದು ಚಾನ್ಸ್ ಇದೆ ನನಗೆ, ಯಾರನ್ನ ಆನ್ ಏರ್ ಹಾಕ್ತೀನಿ ಮಾತಾಡ್ತೀವಿ ಗೊತ್ತಾಗುತ್ತೆ. ಕಾಯ್ತಾ ಇರಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಇದ್ದು ಕನ್ನಡ ಕಾಮನಬಿಲಿನಲ್ಲಿ ಜೊತೆಯಾಗಿರ್ವಿ. ಐ ಎಂ ರೈಟಿ ಅಂತ ಹೇಳಿ 9489901013ಗೆ ಸಂದೇಶ ಕಳಿಸಿಕೊಟ್ಟು ನಾನ್ ಸ್ಟಾಪ್ ಸಂಡಿಯ ನಾನ್ ಸ್ಟಾಪ್ ಈ ಪ್ರಶ್ನಾವಳಿಯಲ್ಲಿ ನೀವು ಕೂಡ ಭಾಗವಹಿಸಬಹುದು. ಕೇಳ್ತಾನೆ ರೀ ಜೊತೆಯಾಗ್ರಿ ಎಫ್ ಎಂ ರೈನ್ಬೋ, ನಿಮ್ಮ ಜೊತೆ ಈ ಹೊತ್ತಲ್ಲಿ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತಾ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ.

0: ಅದೇ ರೀತಿಯಲ್ಲಿ ವಿಶ್ವ ಸಂಗೀತ ದಿನವನ್ನ ಆಚರಣೆ ಮಾಡುವುದಕ್ಕೆ ಶುರು ಮಾಡಿದಂತಹ ದೇಶ ಯಾವುದು? ಇದು ನನ್ನ ಪ್ರಶ್ನೆ.
1: ಕ್ಲೂ
0: ಬೇಕಾ?
1: ಹೇಳ್ಕೊಡ್ತೀರಾ?
0: ಆಯ್ತು, ತಗೊಳ್ಳಿ. ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಯುನೈಟೆಡ್ ಕಿಂಗ್ಡಮ್, ಆಪ್ಷನ್ ಡಿ ಫ್ರಾನ್ಸ್.
1: ಆಪ್ಷನ್ ಡಿ ತಗೋತೀನಿ, ಫ್ರಾನ್ಸ್.
0: ಆಪ್ಷನ್ ಡಿ ಫ್ರಾನ್ಸ್. ಯಾಕೆ?
1: ಹಿಂಗೆ ಒಂದ್ ಚಾನ್ಸ್ ತಗೊಂಡೆ.
0: ಹಾಗೆ ಒಂದ್ ಚಾನ್ಸ್ ತಗೊಂಡು ಹಂಗೆ ಗೆಸ್ ಮಾಡಿದೀರಾ? ಫೈನ್. ರಘು ಸರ್, ಯಾವೂರಿಂದ ನೀವು ಕಾಲ್ ಮಾಡ್ತಾ ಇರೋಂಥದ್ದು?
1: ನಾವೀಗ ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಇದೀವಿ, ಹಾಗಾಗಿ ಚಾನ್ಸ್ ತಗೊಳ್ಳೋಣ ಅಂತ ನಾನು ಕಳಿಸಿದೆ. ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಇದ್ದೀವಿ.
0: ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಇದ್ದೀರಾ? ಹಾಗಾದರೆ ನಾನ್ ನಿಮ್ಗೆ ಸಜೆಸ್ಟ್ ಮಾಡೋದೇನಂದ್ರೆ, ಹಾಗೆ ಬೆಂಗಳೂರಿಗೆ ಬಂದು ಒಂದ್ ರೌಂಡ್ ಫ್ರಾನ್ಸ್ಗೆ ಹೋಗಿ ಬಂದ್ಬಿಡಿ. ನಿಮ್ಮ ಉತ್ತರ ಸರಿಯಾಗಿದೆ, ಸೂಪರ್ಬ್. ಎಸ್, ಹೌದು. 1982 ಪ್ಯಾರಿಸ್ ನಲ್ಲಿ ಫ್ರೆಂಚ್ ಮಿನಿಸ್ಟ್ರಿ ಆಫ್ ಕಲ್ಚರ್ ನಿಂದ ಈ ಒಂದು ದಿನವನ್ನ ಆಚರಣೆ ಮಾಡಲಾಯಿತು. ಇದನ್ನ ಇನ್ನೊಂದು ಹೆಸರಲ್ಲಿ, ಅಂದ್ರೆ ಇನ್ನೊಂದು ಹೆಸರು ಅಂತ ಹೇಳೋದ್ರಿಂದ, ಫ್ರಾನ್ಸ್ ನಲ್ಲಿ ಏನಂತ ಕರೀತಾರೆ ಅಂತ ಏನಾದ್ರು ಐಡಿಯಾ ಇದೆಯಾ?
1: ಇಲ್ಲ, ಐ ಆಮ್ ಸಾರಿ.
0: ಫೆಟೆ ಡೆಲಾ ಮ್ಯೂಸಿಕಿ ಅಂತ ಹೇಳಿ ಕರೀತಾರೆ. ಎಸ್, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ನಿಮ್ ಜೊತೆ ಮಾತಾಡಿ ನಮಗೂ ಕೂಡ ಖುಷಿ ಆಯ್ತು. ಸೊ ನೀವೀಗ ಬರೀ ಟ್ರಾವೆಲ್ ಮಾಡ್ತಾ, ಬರೀ ಟ್ರಾವೆಲ್ ಮಾಡೋದಷ್ಟೇ ಅಲ್ಲ, ಹ್ಯಾಂಡ್ಸ್ ಅಪ್ ಅಂತ ಹೇಳಿ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಯಾಕಿರ್ಬೋದು?
1: ನಮ್ಮ ರಕ್ಷಿತ್ ಶೆಟ್ಟಿ ಹಾಡಿನ ಹಾಡಿದು.
0: ಎಸ್, ಹೌದು. ಅವರೇ ಶ್ರೀಮನ್ ನಾರಾಯಣ ಚಿತ್ರದಿಂದ ನಿಮ್ಗೋಸ್ಕರ ಈ ಗೀತೆಯನ್ನ ಪ್ಲೇ ಮಾಡ್ತಾ ಇದೀನಿ. ನಿಮ್ಮ ಶ್ರೀಮತಿ ಅವರಂತೂ ಫುಲ್ ಖುಷಿಯಾಗೋದ್ರು ಅನ್ಸುತ್ತೆ. ಡಬಲ್ ಡಬಲ್ ಧಮಾಕ ಇವತ್ತು ಅವ್ರಿಗೆ.
1: ಮೊದಲನೇದಾಗಿ ಮದುವೆ ಆನಿವರ್ಸರಿ ಕೂಡ ಇವತ್ತು.
0: ಕಂಗ್ರಾಚುಲೇಷನ್ಸ್. ಯಾವಾಗ ತುಂಬಾ ಖುಷಿಯಾಗಿರಿ, ಎಲ್ಲ ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ ಅಂತ ನಾವು ಆಶಿಸ್ತಾ ಇದೀವಿ.
1: ಥ್ಯಾಂಕ್ ಯು ಸೋ ಮಚ್.
0: ಸೊ ನಿಮ್ಮ ಶ್ರೀಮತಿ ಅವ್ರಿಗೋಸ್ಕರ ನಾನೇನಾದ್ರೂ ಗೆದ್ರೆ ಈ ಹಾಡನ್ನ ಪ್ರಸಾರ ಮಾಡಿ ಅಂತ ನೀವು ಕೇಳಿದ್ರಿ, ಹೌದಾ?
1: ಹೌದು, ಹೌದು.
0: ಹಾಗಾಗಿ ನಿಮಗೆ ಇದೇ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ತುಂಬಾ ತುಂಬಾ ತುಂಬಾ ಖುಷಿಯಾಗಿರಿ ಅಂತ ನಾವು ಮತ್ತೆ ಆಶೆಯನ್ನ ನಿಮ್ಗೆ ವ್ಯಕ್ತಪಡಿಸ್ತಾ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಮಾತಾಡೋದಕ್ಕೆ. ಮತ್ತೆ ನಿಮ್ಗೂ ಕೂಡ ಥ್ಯಾಂಕ್ ಯು.
1: ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು. ಮತ್ತೆ ಬೇಗ ಸಿಗೋಣ ನೋಡಿ. ಸೂಪರ್ ಆದ ದಿನದಂದು ಸಖತ್ತಾದ ಉತ್ತರವನ್ನ ಕೊಟ್ಟು ಅವರ ಶ್ರೀಮತಿಗಾಗಿ ಹಾಡನ್ನ ಗೆದ್ರು ರಘು ಅವರು. ಅವರಿಗೆ ನಮ್ಮ ಆಕಾಶವಾಣಿ FM ರೇನ್ಬೋ 101.3 MHz ನಿಂದ ಮದುವೆಯ ಪ್ರೀತಿಯ ಶುಭಾಶಯಗಳನ್ನ ಕೋರ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀವಿ. ಹಾಡುಗಳ ಜೊತೆಯಾಗಿ ಜೊತೆಯಾಗಿರಿ, FM ರೇನ್ಬೋನ ಕೇಳ್ತಾನೆ ಇರಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಗೊತ್ತಾ ನಿಮ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
2: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
1: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
2: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
1: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
3: ಜನ ಕಲ್ಯಾಣಕ್ಕೆ
4: ಆಕಾಶವಾಣಿ FM ರೇನ್ಬೋ.
5: ಓ ಮೈ ಗಾಡ್, ವಾಟ್ ಅ ಡೇ! ಇವತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಒಬ್ಬರೇ ಒಬ್ರು ಸರಿಯಾದ ಉತ್ತರ ಕೊಡೋದಕ್ಕೆ ಸಾಧ್ಯವಾಯಿತು. ನನಗಂತೂ ಫುಲ್ ಖುಷಿ ಆಗೋಗಿದೆ. ಎಲ್ಲರೂ ಗೊಂದಲದ ಗೂಡಿಗೆ ಹಾಗೆ ಸರಿ ಉತ್ತರ ಕೊಟ್ಟವ್ರನ್ನು ತಳ್ಬಿಟ್ಟೆ ಅಂತ. ಸೊ ನೆಕ್ಸ್ಟ್ ಟೈಮ್ ನೀವೇನ್ ಮಾಡ್ತೀರಾ? ತುಂಬಾ ಕೇರ್ಫುಲ್ ಆಗಿ ಆಟ ಆಡ್ತೀರಾ, ಹೌದಲ್ಲ? ಇವತ್ತಂದು ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ ಉತ್ತರಗಳನ್ನ ಕೊಡ್ತಾ ಹೋದ್ರು, ಹಾಗೆ ಹರೀಶ್ ಅವರು ಕೂಡ ಮಲ್ಲೇಶ್ವರಂನಿಂದ ಸರಿ ಉತ್ತರಗಳನ್ನ ಜೊತೆ ಮಾಡ್ತಾ ಹೋದ್ರು. ಸಾಕಷ್ಟು ಮಂದಿ ನಾನು ರೆಡಿ ಅಂತ ಹೇಳಿ ಮೆಸೇಜ್ ಮಾಡಿದ್ರಿ, ಆದ್ರೆ ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡೋದು ಕಷ್ಟವಾಗೋದ್ರಿಂದ ಇವತ್ತು ಎಲ್ಲರಿಗೂ ಕರೆ ಮಾಡೋದಕ್ಕಾಗಿಲ್ಲ. ಮುಂದಿನ ಸಾರಿ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ. ಸಂದೇಶಗಳು ಬಂದು ತಲುಪಿದ್ದಾಗಿತ್ತು ನಮಗೆ. ಯಾರಿಂದ? ಸುಮಿತ್ರಾ ಅವರಿಂದ, ಶ್ರೀನಾಥ್ ಅವರು ಬೆಂಗಳೂರಿನಿಂದ, ಶ್ರೀಧರಯ್ಯ ಎಜಿ ಹಳ್ಳಿಯಿಂದ, ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ. ಬಳಿಕ ಬಂತು ಸಂದೇಶ ನಮಗೆ. ಯಾರಿಂದ? ಬೆಂಗಳೂರಿನ ಸುಧಾಮೂರ್ತಿ ಕೆ ಹಳ್ಳಿಯಿಂದ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ಜಗದೀಶ್ ಅವರು ನಂತರ ಜಿ ಎಸ್ ಚಂದನ ಚಿತ್ರದುರ್ಗದಿಂದ ಮಂಡಿದೆ ಸಂದೇಶ ನಮಗೆ. ಉಮೇಶ್ ಅವರದ್ದು ಸಿರಿಗೆರೆಯಿಂದ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರಯತ್ನ ಮಾಡಿದವ್ರಿಗೆ ಕಂಗ್ರಾಟ್ಸ್. ಮುಂದಿನ ಸಾರಿ ಖಂಡಿತವಾಗ್ಲೂ ಸರಿಯಾಗುತ್ತೆ ಉತ್ತರ. ಈ ಮಾತುಗಳನ್ನ ಹೇಳ್ತಾ ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ

ಯೋಗ ದಿನಾಚರಣೆಯ ಶುಭಾಶಯಗಳ ಜೊತೆಯಾಗಿ ವಿಶ್ವ ಸಂಗೀತ ದಿನದ ಶುಭಾಶಯಗಳನ್ನು ಕೂಡ ಕೋರ್ತಾ ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾ ರೀ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಇಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ.

0: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬು ಸಂಭ್ರಮ.
1: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
0: ಆಕಾಶವಾಣಿಯಲ್ಲಿ 2026 ಜೂನ್ 8ರವರೆಗೆ ವಿವಿಧ ಕಾರ್ಯಕ್ರಮಗಳ ಹೂರಣ.
1: ಬನ್ನಿ, ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.

0: defining moment in India's maritime capability development. The National Eligibility Cum Entrance Test, NEET UG 2026 re-examination for admission to undergraduate medical courses was conducted amid tight security arrangements today. It was held across 551 cities in India and 14 cities abroad for more than 22.7 lakh candidates. The examination was conducted from 2 p.m. to 5:15 p.m. in English and 12 Indian languages. In Tamil Nadu, 7 people have been killed and more than 70 workers affected after an ammonia gas leak at a seafood export company in Periyapalayam today. According to preliminary reports, the death toll may rise as rescue and medical operations continue. The National Disaster Response Force, along with specialized chemical, biological and nuclear response teams, launched an immediate rescue operation and worked to contain the leak under strict safety protocols. Chief Minister C. Joseph Vijay ordered a high-level inquiry into the incident and directed a three-member committee to submit a report within 24 hours. The Chief Minister also announced an ex gratia of 2 lakh rupees for the families of each deceased. The International Day of Yoga is being observed throughout the globe today. The main event in India was held in Kolkata's Red Road, led by Prime Minister Narendra Modi, who performed yoga alongside thousands of practitioners at the iconic venue. Speaking on the occasion, Prime Minister Modi emphasized yoga's role in providing pathway from mental wellness to physical wellness.
1: योग केवल हमारे शारीरिक स्वास्थ्य पर ही फोकस नहीं करता, योग मानसिक स्वास्थ्य से शारीरिक स्वास्थ्य का मार्ग दिखाता है। इसलिए योग के विषय में युक्त चेष्टस्य कर्मसु कहा गया है, यानी हमें क्या करना चाहिए, क्या नहीं करना चाहिए, इसका बोध, ये बोध हमारे जीवन में शांति का स्रोत तो बनता ही है, इससे विश्व शांति का मार्ग भी खुलता है।
0: The International Day of Yoga is being observed throughout the globe today. President Draupadi Murmu performed yoga at the Garrison Ground in Jabalpur, Madhya Pradesh. Indian women hockey team has lifted the FIH Women's Nations Cup for the second time, defeating host New Zealand 2-0 in the final in Auckland today. Prime Minister Narendra Modi has congratulated the Indian team on their win and praised them for the exceptional performance throughout the tournament. In cricket, India A defeated host Sri Lanka by 66 runs in the summit clash of the Tri-Nation A series in Dambulla. Today, put into bat, India posted 377 runs for the loss of 9 wickets in stipulated 50 overs. In reply, Sri Lanka were bowled out for 311 in 47.1 overs. And with that, we're in this news bulletin.
2: Kannada Ratna Bhandara. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬರಹಗಾರರು, ಸ್ವಾತಂತ್ರ್ಯ ಹೋರಾಟಗಾರರು, ಪತ್ರಿಕೋದ್ಯಮ ಭೀಷ್ಮ, ರಾಜಕೀಯ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಕ್ರಿಯರಾಗಿದ್ದವರು ಖಾದ್ರಿ ಶಾಮಣ್ಣ. ಪತ್ರಿಕೆ ಒಂದು ಸಂಪಾದಕರ ಹೆಸರಿನಲ್ಲಿ ಪ್ರಸಿದ್ಧವಾಯಿತು, ಬೇಡಿಕೆ ಹೆಚ್ಚು ಮಾಡಿಕೊಂಡಿತು. ಅಂದರೆ ಅಂತಹ ಸಂಪಾದಕರು ಖಾದ್ರಿ ಶಾಮಣ್ಣ. ನೇರ, ನಿಷ್ಠುರ, ಅವರು ಕೊಡ್ತಾ ಇದ್ದ ಶೀರ್ಷಿಕೆಗಳು ಇವತ್ತು ಕೂಡ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಪಾಠವೇ ಆಗಿದೆ. ಅವರ ಹೆಸರಿನಲ್ಲಿ ಪತ್ರಿಕೋದ್ಯಮದಲ್ಲಿ ಒಂದು ಉನ್ನತ ಪ್ರಶಸ್ತಿ ಕೂಡ ಇದೆ. ಕರ್ತವ್ಯ ವಿಮುಖತೆ ಬಗ್ಗೆ ಅವರು ಹೇಳಿದ ಮಾತುಗಳು:
3: ತುಂಬಾ ಕಡಿಮೆ ಕೆಲಸ ಮಾಡಿ ಅತಿ ಹೆಚ್ಚು ಸವಲತ್ತುಗಳನ್ನು ಪಡೆಯುವುದು ಬಹುಜನರ ಅಪೇಕ್ಷೆ. ಪ್ರತಿಯೊಬ್ಬರೂ ಶಕ್ತಿ ಮೀರಿ ದುಡಿಯಬೇಕು, ಪ್ರತಿಯೊಬ್ಬರ ಅವಶ್ಯಕತೆಯೂ ಪೂರೈಸಬೇಕು. ಇದು ಕಾರ್ಲ್ ಮಾರ್ಕ್ಸ್ ಪ್ರತಿಪಾದಿಸಿದ ಸಿದ್ಧಾಂತ. ಇಂದಿನ ನಮ್ಮ ಸಮಾಜವಾದರೂ ಕಾರ್ಲ್ ಮಾರ್ಕ್ಸ್ ಹಾಕಿದ ದಾರಿಯಿಂದ ಬಲು ದೂರ. ಕೆಲಸ ಕದಿಯಲು ಮೂಲ ಕಾರಣ ಉಂಟು. ಕೆಲವರು ಕೆಲಸ ಮಾಡದೆಯೇ ಎಲ್ಲ ಭೋಗಭಾಗ್ಯಗಳನ್ನು ಪಡೆಯುತ್ತಾರೆ. ನಾವು ಕೆಲಸ ಮಾಡಿಯೂ ನಮ್ಮ ಜೀವನದ ಪ್ರಾಥಮಿಕ ಅಗತ್ಯಗಳನ್ನು ಪೂರೈಸುವುದಿಲ್ಲವಲ್ಲ. ಆದುದರಿಂದ ನಾವೇಕೆ ಕಷ್ಟಪಟ್ಟು ಕೆಲಸ ಮಾಡಬೇಕು? ಕೆಲಸ ಕದಿಯುವುದನ್ನು ಬಹಿರಂಗವಾಗಿ ಅಪರಾಧ ಎಂದು ಯಾರೂ ಘೋಷಿಸಿಲ್ಲ. ಆದರೂ ಕೆಲಸ ಕದಿಯುವುದು ಇತರ ಎಷ್ಟೋ ಅಪರಾಧಗಳಿಗಿಂತ ಗುರುತರ. ಎಷ್ಟೋ ಸಂದರ್ಭಗಳಲ್ಲಿ ಕಾರ್ಯಾಲಯಗಳಲ್ಲಾಗಲಿ, ಕಾರ್ಖಾನೆಗಳಲ್ಲಾಗಲಿ, ಸಮಾಜದ ಇತರ ಕಾರ್ಯಕ್ಷೇತ್ರಗಳಲ್ಲಾಗಲಿ ಕೆಲಸದ ಹೊರೆಯಿಂದ ದೂರ ಸರಿಯುವವರನ್ನು ಕಾಣುತ್ತೇವೆ. ಅಯ್ಯೋ, ಈ ಹೊಣೆಗಾರಿಕೆ ನನ್ನದಲ್ಲ ಎಂದು ಹೇಳಿ ಜಾರಿಕೊಳ್ಳುವವರೇ ಹೆಚ್ಚು. ಇಲ್ಲ, ಇದು ನನ್ನ ಹೊಣೆ, ನನ್ನ ಪಾಲಿನ ಕೆಲಸ, ಇದನ್ನು ಮಾಡಿಯೇ ತೀರಬೇಕು ಎಂದು ಭಾವಿಸುವವರು ವಿರಳ. ನಾವು ಅನಿವಾರ್ಯವಾಗಿ ಕೆಲಸ ಮಾಡುತ್ತೇವೆ. ನಮಗೆ ಸಾಧ್ಯವಿದ್ದರೆ ಕೆಲಸದಿಂದ ಮುಕ್ತಿ ಪಡೆಯಲು ನಮ್ಮೆಲ್ಲರಿಗೂ ಇಚ್ಛೆ. ಆದರೆ ಬಹುಜನರಿಗೆ ಹಾಗೆ ಆಗುವುದಿಲ್ಲವಲ್ಲ. ಕೆಲಸ ಮಾಡಿದ

0: ಇದ್ದರೆ ಅವರಿಗೆ ಅದರ ಫಲವೂ ಸಿಕ್ಕುವುದಿಲ್ಲ, ಮಾನವಂತರಾಗಿ ಬದುಕುವುದೂ ಸಾಧ್ಯವಿಲ್ಲ. ಈ ಕಾರಣಗಳ ದೆಸೆಯಿಂದ ಬೇರೆ ಉಪಾಯ ಕಾಣದೆ ಕೆಲಸಕ್ಕೆ ಶರಣಾಗುವವರು ಬಹಳ ಮಂದಿ. ನಮ್ಮ ದೇಶದ ಬೇಸಾಯಗಾರರನ್ನೇ ತೆಗೆದುಕೊಳ್ಳಿ, ಕೋಟಿಗಟ್ಟಲೆ ಜನ ಇದ್ದಾರೆ. ಅವರೆಲ್ಲ ಇಷ್ಟಪಟ್ಟು ತಮ್ಮ ಕಾಯಕ ನಡೆಸುತ್ತಾರೆಯೇ. ಎಷ್ಟೋ ಜನಕ್ಕೆ ಬೇರೆ ಕೆಲಸ ಮಾಡಲು ಗೊತ್ತಿಲ್ಲ, ಪರಂಪರೆಯಿಂದಲೂ ಈ ದುಡಿಮೆಯಲ್ಲೇ ಇದ್ದಾರೆ. ಸಾಧ್ಯವಿದ್ದರೆ, ಅವಕಾಶ ಸಿಕ್ಕರೆ ಇದರಿಂದ ತಪ್ಪಿಸಿಕೊಳ್ಳಲು ಅವರಿಗೆ ಇಷ್ಟ. ಅದಕ್ಕಾಗಿಯೇ ತಮ್ಮ ಪಾಡು ತಮ್ಮ ಮಕ್ಕಳಿಗಾದರೂ ಬೇಡ ಎಂಬ ಶಂಕೆ. ಬೇರೆ ಕಡೆ ಇನ್ನೊಬ್ಬರ ಅಡಿಯಾಳಾಗಿ ದುಡಿದಿರೋ ಅಡ್ಡಿಯಿಲ್ಲ, ಸ್ವತಂತ್ರವಾಗಿ ನಿರ್ವಹಿಸುವ ಕೆಲಸ ಬೇಡ, ಅದರಲ್ಲಿ ಜವಾಬ್ದಾರಿ ಹೆಚ್ಚು, ಎಲ್ಲವೂ ನೆಟ್ಟಿಗಿದ್ದರೆ ಸರಿ, ಏನಾದರೂ ಕುಂದುಕೊರತೆ ಕಂಡು ಬಂದರೆ ಹೇಗೆ? ಆಗ ಅದಕ್ಕೆ ಉತ್ತರ ಹೇಳಬೇಕಾಗುತ್ತದಲ್ಲ, ಸೋಲಿಗೆ ವಿವರಣೆ ನೀಡಬೇಕಾಗುತ್ತದೆ. ಈ ಉತ್ತರದಾಯಿತ್ವ ಬಹುಜನರಿಗೆ ಬೇಡ. ಆದುದರಿಂದಲೇ ಹೊಣೆ ಹಾರಿಸಿಕೊಳ್ಳುವ ಪ್ರಯತ್ನ ಇಷ್ಟ. ಹೆಚ್ಚಿನ ಹೊಣೆಯೂ ಬೇಡ, ಉತ್ತರ ಕೊಡುವುದೂ ಬೇಡ. ಮುಂದುವರಿದ ರಾಷ್ಟ್ರಗಳಲ್ಲಿ ಕೆಲಸ ಕದಿಯುವ ಪ್ರವೃತ್ತಿಯನ್ನು ಅಷ್ಟಾಗಿ ನೋಡಲಾರೆವು. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಕೆಲಸಕ್ಕೆ ಹಿಂಜರಿಯುವ ಪ್ರವೃತ್ತಿ ಹೆಚ್ಚು. ಈ ಪ್ರವೃತ್ತಿ ವ್ಯವಸ್ಥೆಯಿಂದಲೇ ಮೂಡಿಬರುತ್ತದೆ. ನಮ್ಮದು ಹೇಳಿ ಕೇಳಿ ವಿಷಮತೆ ತುಂಬಿದ ಸಮಾಜ. ಉಳ್ಳವರಿಗೆ ಎಲ್ಲವೂ ಉಂಟು, ಇಲ್ಲದವರಿಗೆ ಯಾವುದೂ ಇಲ್ಲ. ಅವಕಾಶಗಳು ಸರಿಸಮನಾಗಿ ಸಿಗುವುದಿಲ್ಲ. ಎಂತಲೇ ಕೆಲಸ ಮಾಡುವ ಉತ್ಸಾಹವೇ ಕಡಿಮೆ. ಲಾಭ ಬರದೇ ಇರುವ ಕೆಲಸಕ್ಕೆ ಹಿಂಜರಿಯುತ್ತಾರೆ. ಹಾಗೆಯೇ ದೇಶ ಸೇವೆ ಮಾಡುವ ಹಂಬಲವುಳ್ಳವರು ಅವಿರತ ದುಡಿಯುವ ಮಾದರಿಯಾಗಬೇಕು. ಅಂಥವರು ನಮ್ಮ ದೇಶದಲ್ಲೇ ಆಗಿದ್ದಾರೆ, ಈಗಲೂ ಇದ್ದಾರೆ. ಅವರಿಗೆ ಕೆಲಸ ಜೀವದ ಉಸಿರಿದ್ದ ಹಾಗೆ. ಮಹಾತ್ಮ ಗಾಂಧಿ, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ, ಚಕ್ರವರ್ತಿ ರಾಜಗೋಪಾಲಾಚಾರಿ, ವಿನೋಬ ಭಾವೆ ಮುಂತಾದ ಮಹನೀಯರು ಶಿಸ್ತಿನ ಕೆಲಸಕ್ಕೆ ಮಾದರಿ. ನಾವಾದರೂ ಕೆಲಸ ಕದಿಯುವುದರಲ್ಲಿ ನಿಸ್ಸೀಮರು. ಆದಷ್ಟು ಕಡಿಮೆ ದುಡಿದು ಆದಷ್ಟು ಹೆಚ್ಚು ಪಡೆಯುವ ತವಕ ಉಳ್ಳ ಜಾಣರು. ಕೆಲಸ ಕದಿಯುವವರು ಒಂದು ಅಪರಾಧವನ್ನೇ ಎಸಗುತ್ತಾರೆ. ಇದಕ್ಕೆ ಕಾನೂನಿನ ಪ್ರಕಾರ ಶಿಕ್ಷೆ ಇರಲಾರ್ದೇನೋ. ಆದರೆ ಒಂದಲ್ಲ ಒಂದು ದಿನ ನಮ್ಮ ಅಂತರಾತ್ಮಕ್ಕಾದರೂ ಉತ್ತರ ಕೊಡಲೇಬೇಕಲ್ವೇ?
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮ ಭೀಷ್ಮ ಖಾದ್ರಿ ಶಾಮಣ್ಣ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

ಜೀವನದಲ್ಲಿ ಯಶಸ್ಸು ಎಂಬುದು ಆಕಸ್ಮಿಕವಾಗಿ ಸಿಗುವಂಥದ್ದಲ್ಲ, ಅದು ನಿರಂತರ ಪರಿಶ್ರಮದ ಫಲ ಆಗಿರುತ್ತೆ. ಕಾಯಕವೇ ಕೈಲಾಸ ಎಂಬ ಮಾತು ಶ್ರಮದ ಮಹತ್ವವನ್ನು ಸಾರುತ್ತದೆ. ಆದರೆ ಈ ಯಶಸ್ಸಿನ ಹಾದಿಯಲ್ಲಿ ನಮಗೆ ಎದುರಾಗುವ ಅತಿ ದೊಡ್ಡ ಶತ್ರು ಅಂದರೆ ಮುಂದೂಡುವಿಕೆ ಅಥವಾ ಆಲಸ್ಯ. ಈ ಎರಡು ಅಂಶಗಳು ವ್ಯಕ್ತಿಯ ಭವಿಷ್ಯವನ್ನು ರೂಪಿಸುವಲ್ಲಿ ಅಥವಾ ಹಾಳು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂಬುದು ನನ್ನ ಅಭಿಪ್ರಾಯ. ಪರಿಶ್ರಮ ಎನ್ನುವುದು ಯಶಸ್ಸಿನ ತಳಹದಿ. ಜಗತ್ತಿನಲ್ಲಿ ಸಾಧನೆ ಮಾಡಿದ ಮಹಾನ್ ಸಾಧಕರ ಜೀವನವನ್ನ ಗಮನಿಸಿದರೆ ಅವರ ಯಶಸ್ಸಿನ ಹಿಂದೆ ಅಪಾರ ಶ್ರಮವಿತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಲ್ವಾ? ಶ್ರಮಪಟ್ಟು ಕೆಲಸ ಮಾಡುವುದರಿಂದ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ಸಹ ಹೆಚ್ಚುತ್ತೆ. ಎಷ್ಟೇ ಕಠಿಣವಾದ ಗುರಿ ಇದ್ದರೂ ನಿರಂತರ ಪ್ರಯತ್ನದಿಂದ ಅದನ್ನ ಸಾಧಿಸಲು ಸಾಧ್ಯ. ಸಮಾಜದಲ್ಲಿ ಕಷ್ಟಪಟ್ಟು ದುಡಿಯುವ ವ್ಯಕ್ತಿಗೆ ಯಾವಾಗಲೂ ಮನ್ನಣೆ ಮತ್ತು ಗೌರವ ಸಿಕ್ಕೇ ಸಿಗುತ್ತೆ.

ಇನ್ನು ಆಲಸ್ಯ. ಇವತ್ತು ಮಾಡಬೇಕಾದ ಕೆಲಸವನ್ನ ನಾಳೆ ಮಾಡೋಣ ಎಂದು ಮುಂದೂಡುವುದೇ ಮುಂದೂಡುವಿಕೆ ಅಥವಾ ಪ್ರೊಕ್ರಾಸ್ಟಿನೇಷನ್. ಇದು ಕೇವಲ ಸಮಯದ ವ್ಯರ್ಥ ಅಲ್ಲ, ಬದಲಾಗಿ ನಮ್ಮ ಸಾಮರ್ಥ್ಯವನ್ನ ನಾವೇ ಹಾಳು ಮಾಡಿಕೊಳ್ಳುತ್ತಿರುವ ಅಂಶ ಎನ್ನಬಹುದು. ಕೆಲಸಗಳನ್ನ ಮುಂದೂಡುವುದರಿಂದ ಕೊನೆಯ ಕ್ಷಣದಲ್ಲಿ ಕೆಲಸದ ಹೊರೆ ಹೆಚ್ಚಾಗಿ ಮಾನಸಿಕ ಒತ್ತಡ ಉಂಟಾಗುತ್ತೆ. ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ. ಕೆಲಸವನ್ನು ಮುಂದೂಡುವುದರಿಂದ ಒಳ್ಳೆಯ ಅವಕಾಶಗಳು ನಮ್ಮ ಕೈ ತಪ್ಪಿ ಸಹ ಹೋಗಬಹುದು. ಆತುರಾತುರವಾಗಿ ಮಾಡಿದ ಕೆಲಸದಲ್ಲಿ ಪರಿಪೂರ್ಣತೆ ಇರುವುದಿಲ್ಲ. ಆಲಸ್ಯಂ ಅಮೃತಂ ವಿಷಂ ಎಂಬಂತೆ ಸೋಂಬೇರಿತನವು ಜೀವನದ ಅಮೃತವನ್ನು ವಿಷವಾಗಿಸುತ್ತಂತೆ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ಹಂಬಲ ಇದ್ದರೆ ನಾವು ಸೋಂಬೇರಿತನವನ್ನ ಕೊಡವಿ ಹಾಕಬೇಕು. ಸಮಯದ ಸದುಪಯೋಗ ಪಡಿಸಿಕೊಳ್ಳುತ್ತಾ ಶ್ರದ್ಧೆಯಿಂದ ಕೆಲಸ ಮಾಡುವುದೇ ಜೀವನದ ನಿಜವಾದ ಮಂತ್ರವಾಗಬೇಕು. ನೆನಪಿಡಿ, ಶ್ರಮಕ್ಕೆ ಪ್ರತಿಫಲ ಖಂಡಿತ ಸಿಕ್ಕೇ ಸಿಗುತ್ತೆ, ಆದರೆ ಮುಂದೂಡುವಿಕೆಗೆ ಕೇವಲ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತೆ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನನ್ನ ಮನಸ್ಸಿನ ಮಾತು ನಿಮಗಾಗಿ. ಇಂತಿ ನಿಮ್ಮ ಶ್ರಾವ್ಯ ಹರುಮನೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಯೋಗವು ಆರೋಗ್ಯಕರ ಸಮತೋಲಿತ ಜೀವನಕ್ಕೆ ಅತ್ಯಂತ ವಿಶ್ವಾಸಾರ್ಹ ಮಾರ್ಗ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ದೈಹಿಕ ಮಾನಸಿಕ ಒತ್ತಡದಿಂದ ಮುಕ್ತರಾಗಲು ಯೋಗ ಅವಶ್ಯಕ, ಕೇಂದ್ರ ಸಚಿವ ವಿ ಸೋಮಣ್ಣ. ಬೆಂಗಳೂರಿನ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ರಾಜ್ಯದ ಐವರಿಗೆ ಇದೇ ಮಂಗಳವಾರ ರಾಷ್ಟಪತಿ ಅವರಿಂದ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ. ಹಾಗೂ ರಾಜ್ಯದೆಲ್ಲೆಡೆ ಬಿಗಿ ಭದ್ರತೆ ನಡುವೆ ಸುಗಮವಾಗಿ ನಡೆದ ನೀಟ್ ಯುಜಿ ಮರುಪರೀಕ್ಷೆ. ವಿಶ್ವಾದ್ಯಂತ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಈ ವರ್ಷದ ಧ್ಯೇಯವಾಕ್ಯದೊಂದಿಗೆ ಎಲ್ಲೆಡೆ ಯೋಗಾಸನ ಪ್ರದರ್ಶನಗಳೊಂದಿಗೆ ಅದರ ಮಹತ್ವವನ್ನು ತಿಳಿಸಲಾಯಿತು. ಆಯುಷ್ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಗವಹಿಸಿ ಯೋಗಾಭ್ಯಾಸ ಮಾಡಿದರು. ಬಳಿಕ ಮಾತನಾಡಿದ ಅವರು, ಭಾರತದ ಪ್ರಾಚೀನ ಸಂಪ್ರದಾಯದ ಅಮೂಲ್ಯ ಕೊಡುಗೆಯಾದ ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸುವ ಅತ್ಯಂತ ವಿಶ್ವಾಸಾರ್ಹ ಸಾಧನವಾಗಿದೆ ಎಂದರು. ಇಂದಿನ ಸ್ಪರ್ಧಾತ್ಮಕ ಮತ್ತು ಒತ್ತಡದ ಜೀವನ ಶೈಲಿಯು ಅನೇಕ ದೈಹಿಕ ಮತ್ತು ಮಾನಸಿಕ ಸವಾಲುಗಳನ್ನು ಸೃಷ್ಟಿಸಿದ್ದು, ಯೋಗವು ಆರೋಗ್ಯಕರ ದೇಹ, ಶಾಂತ ಮನಸ್ಸು ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಯೋಗ, ಪ್ರಾಣಾಯಾಮ ಮತ್ತು ಜ್ಞಾನವನ್ನು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳಬೇಕಾದ ಅಗತ್ಯವಿದ್ದು, ಪ್ರತಿದಿನ ಕೆಲವೇ ನಿಮಿಷಗಳ ಯೋಗಾಭ್ಯಾಸವು ಅನೇಕ ರೋಗಗಳಿಂದ ರಕ್ಷಿಸಿ ಹೊಸ ಚೈತನ್ಯವನ್ನು ತುಂಬುತ್ತದೆ ಎಂದರು. ಈ ವೇಳೆ ಸಚಿವರಾದ ಯುಟಿ ಖಾದರ್ ಮತ್ತಿತರರು ಉಪಸ್ಥಿತರಿದ್ದರು. ದೈಹಿಕ ಮಾನಸಿಕ ಒತ್ತಡದಿಂದ ಹೊರಬರಲು ಯೋಗ ಅತ್ಯಂತ ಅವಶ್ಯಕವಾಗಿದೆ ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಸಚಿವ ವಿ ಸೋಮಣ್ಣ ಅಭಿಪ್ರಾಯಪಟ್ಟರು.

0: ಗಾಯಪಟ್ಟಿದ್ದಾರೆ. ತುಮಕೂರಿನಲ್ಲಿ ಇಂದು ಆಯೋಜಿಸಿದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ವಿವಿಧ ಕಾರಣಗಳಿಂದ ಜನರು ಮಾನಸಿಕ ಒತ್ತಡಗಳಿಂದ ಬಳಲುತ್ತಿದ್ದಾರೆ. ಅತಿಯಾದ ಮೊಬೈಲ್ ಅವಲಂಬನೆಯಿಂದಾಗಿ ಖಿನ್ನತೆಗೆ ಒಳಗಾಗಿ ಆರೋಗ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇಂತಹ ಸಮಸ್ಯೆಗಳಿಗೆ ಯೋಗ ಒಂದೇ ಪರಿಹಾರವಾಗಿದೆ ಎಂದರು. ಯೋಗ ಕೇವಲ ಒಂದು ದಿನದ ಆಚರಣೆಗೆ ಸೀಮಿತವಾಗದೆ ಜನರ ಬದುಕಿನ ಭಾಗವಾಗಬೇಕು ಎಂದು ಅವರು ಕರೆ ನೀಡಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ರಾಜ್ಯದ ವಿವಿಧೆಡೆ ಇಂದು ಆಚರಿಸಲಾಯಿತು. ಗದಗದಲ್ಲಿ ಜಿಲ್ಲಾ ಆಯುಷ್ ಇಲಾಖೆ ಜಿಲ್ಲಾಡಳಿತ ವತಿಯಿಂದ ಜರುಗಿದ ಯೋಗ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರ, ಯೋಗದಿಂದ ಆರೋಗ್ಯಕರ ಜೀವನ ರೂಪಿಸಿಕೊಳ್ಳಲು ಸಾಧ್ಯವೆಂದು ತಿಳಿಸಿದರು. ಚಿತ್ರದುರ್ಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಶ್ರೀ ಕೆಎಸ್ ನವೀನ್ ಪಾಲ್ಗೊಂಡರು. ಯೋಗದಿಂದ ದೈಹಿಕ ಆರೋಗ್ಯದ ಜೊತೆಗೆ ರೋಗಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಹೇಳಿದರು. ಆರೋಗ್ಯಕರ ಜೀವನಕ್ಕಾಗಿ ನಿತ್ಯ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳಬೇಕು ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಕರೆ ನೀಡಿದರು. ಕಾರವಾರದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಪ್ರತಿದಿನ ಯೋಗ ಅಭ್ಯಾಸ ಮಾಡುವುದರಿಂದ ಮನಸ್ಸಿನಲ್ಲಿ ಸಕಾರಾತ್ಮಕ ಚಿಂತನೆಗಳು ಮೂಡಲಿವೆ ಎಂದು ತಿಳಿಸಿದರು. ವಿಜಯಪುರದಲ್ಲಿ ಯೋಗ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹರೀಶ ಎ, ಯೋಗ ಮಾಡುವುದರಿಂದ ದೇಹ ಮತ್ತು ಮನಸ್ಸು ಒಗ್ಗೂಡುತ್ತದೆ. ನಿತ್ಯ ಯೋಗ ಮಾಡುವುದರಿಂದ ಆರೋಗ್ಯ ಸುಧಾರಿಸುವುದಲ್ಲದೆ ಸದೃಢವಾಗಿ ಇರಬಹುದಾಗಿದೆ ಎಂದು ಹೇಳಿದ್ದಾರೆ. ಯಾದಗಿರಿಯಲ್ಲಿ ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ ಮಾತನಾಡಿ, ಆರೋಗ್ಯಕರ ಜೀವನ ಶೈಲಿ ಮತ್ತು ದೀರ್ಘಾಯುಷ್ಯಕ್ಕಾಗಿ ಯೋಗ ಅತ್ಯುತ್ತಮ ಸಾಧನವಾಗಿದ್ದು, ನಿಯಮಿತ ಯೋಗಾಭ್ಯಾಸವು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸದೃಢವಾಗಿಸುತ್ತದೆ ಎಂದು ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ಮಂಟಗೋಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಜಿತ್ ಕುಮಾರ್ ಮತ್ತಿತರರ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ಯೋಗಪಟುಗಳು ವಿವಿಧ ಆಸನಗಳ ಪ್ರದರ್ಶನದ ಮೂಲಕ ಯೋಗ ದಿನಾಚರಣೆಯಲ್ಲಿ ಭಾಗಿಯಾದರು. ಚಾಮರಾಜನಗರದಲ್ಲಿ ಯೋಗ ದಿನಾಚರಣೆ ಉದ್ಘಾಟಿಸಿದ ಜಿಲ್ಲಾಧಿಕಾರಿ ಶ್ರೀರೂಪ, ಭಾರತ ಯೋಗ ಪರಂಪರೆಯ ದೇಶವಾಗಿದ್ದು ಯೋಗದಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸಿಗಲಿದೆ ಎಂದು ತಿಳಿಸಿದರು. ಕೊಪ್ಪಳದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಕೆ ರಾಜಶೇಖರ ಬಸವರಾಜ ಹಿಟ್ನಾಳ್, ಮನುಷ್ಯನ ದೇಹ ಮತ್ತು ಮನಸ್ಸನ್ನು ಒಂದಾಗಿಸಿ ಪ್ರಕೃತಿಯೊಂದಿಗೆ ಜೋಡಿಸುವ ಮಹಾನ್ ಶಕ್ತಿ ಯೋಗಕ್ಕಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು, ಉತ್ತಮ ಮಾನಸಿಕ ಮತ್ತು ದೈಹಿಕ ಸದೃಢತೆ ಹಾಗೂ ಸಮತೋಲನಕ್ಕೆ ಯೋಗಾಭ್ಯಾಸ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಮಡಿಕೇರಿಯಲ್ಲಿ ನಡೆದ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ನಗರಸಭೆ ಅಧ್ಯಕ್ಷರಾದ ಪಿ ಕಲಾವತಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಸಹಕಾರಿಯಾಗಿದೆ ಎಂದರು. ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ ಬೇಸಿಗೆ ಅರಮನೆ ಆವರಣದಲ್ಲಿ ವಿಶೇಷ ಯೋಗ ದಿನಾಚರಣೆ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ರಮೇಶ ಬಂಡಿಸಿದ್ದೇಗೌಡ, ಕಾರ್ಯಕ್ರಮದಲ್ಲಿ ಕ್ರಮಬದ್ದ ರೀತಿಯಲ್ಲಿ ಯೋಗ ಮಾಡುವುದರಿಂದ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬಹುದು, ದೈಹಿಕ ಸಮಸ್ಯೆಗಳು ದೂರವಾಗಿ ನೆನಪಿನ ಶಕ್ತಿ ಹೆಚ್ಚುತ್ತದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಮುಂಗಾರು ಕ್ಷೀಣಿಸಿದ್ದು ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಮತ್ತೆ ವಿವಾದ ಮಾಡುತ್ತಿರುವುದು ಸರಿಯಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿಗೆ ನಿಗದಿಗಿಂತ 2 ಪಟ್ಟು ನೀರು ಬಿಡಲಾಗಿದೆ. ಆದಾಗ್ಯೂ ಈಗ ಮಳೆ ಕೊರತೆಯಿಂದ ಸಂದರ್ಭದಲ್ಲಿ ನೀರಿಗಾಗಿ ಒತ್ತಡ ಹೇರುವುದು ಸೂಕ್ತವಲ್ಲ ಎಂದರು. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯವಾಗಿದೆ. ಈ ಯೋಜನೆ ಅನುಷ್ಠಾನವಾದರೆ ಎರಡೂ ರಾಜ್ಯಗಳಿಗೂ ಲಾಭವಾಗಲಿದೆ ಎಂದು ಅವರು ತಿಳಿಸಿದರು. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ರಾಜ್ಯದ 5 ಸಾಧಕರು ಭಾಜನರಾಗಿದ್ದು ಇದೇ 23 ಮಂಗಳವಾರ ದೆಹಲಿಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ್ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿಶೇಖರ್ ವೇಂಪತಿ,

ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಇಂದು ನೀಟ್ ಯುಜಿ ಮರುಪರೀಕ್ಷೆ ಸುಗಮವಾಗಿ ನಡೆಯಿತು. ಬೆಂಗಳೂರಿನ 68, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8, ಚಿಕ್ಕಬಳ್ಳಾಪುರ ಜಿಲ್ಲೆಯ 6, ಹಾವೇರಿಯಲ್ಲಿ 5 ಪರೀಕ್ಷಾ ಕೇಂದ್ರ ಸೇರಿದಂತೆ ಇತರೆಡೆ ಯಾವುದೇ ಲೋಪವಿಲ್ಲದಂತೆ ಮರುಪರೀಕ್ಷೆ ನಡೆಯಿತು. ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿತ್ತು. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ಚೇರ್ ವ್ಯವಸ್ಥೆಯನ್ನು ಆರೋಗ್ಯ ಘಟಕದಿಂದ ಕಲ್ಪಿಸಲಾಗಿತ್ತು. ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಇಂದು ಅಧಿಕಾರ ಸ್ವೀಕರಿಸಿದರು. ನಗರದ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರಿಸಿದ್ದರು. ಈ ವೇಳೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮತ್ತಿತರ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ, ಪಕ್ಷಕ್ಕೆ ಶ್ರಮಪಟ್ಟ ಪ್ರತಿ ನಾಯಕರಿಗೆ ಮುಂದೆ ಉತ್ತಮವಾದ ಭವಿಷ್ಯವಿದೆ ಎಂದರು. ಚಿತ್ರದುರ್ಗ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಡಾ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರನ್ನು ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ರಾಷ್ಟೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿತ್ತು. ರಾಜ್ಯಾದ್ಯಂತ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಬೆಂಗಳೂರು ಎಚ್ಎಎಲ್ ಜಿಕೆವಿಕೆಯಲ್ಲಿ 3 ಸೆಂಟಿಮೀಟರ್, ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ 2, ಬೀದರ್ನಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 3 ದಿನ ರಾಜ್ಯದ ಹವಾಮಾನದಲ್ಲಿ ಗಮನಾರ್ಹ ಬದಲಾವಣೆ ಇಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯೋಗವು ಆರೋಗ್ಯಕರ ಸಮತೋಲಿತ ಜೀವನಕ್ಕೆ ಅತ್ಯಂತ ವಿಶ್ವಾಸಾರ್ಹ ಮಾರ್ಗ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ದೈಹಿಕ ಮಾನಸಿಕ ಒತ್ತಡದಿಂದ ಮುಕ್ತರಾಗಲು ಯೋಗ ಅವಶ್ಯಕ, ಕೇಂದ್ರ ಸಚಿವ ವಿ ಸೋಮಣ್ಣ. ಬೆಂಗಳೂರಿನ ಕುಡಿಯುವ ನೀರಿಗಾಗಿ ಮೇಕೆದಾಟು ಯೋಜನೆ ಅಗತ್ಯ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ರಾಜ್ಯದ 5ರಿಗೆ ಇದೇ ಮಂಗಳವಾರ ರಾಷ್ಟಪತಿ ಅವರಿಂದ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ. ಹಾಗೂ ರಾಜ್ಯದೆಲ್ಲೆಡೆ ಬಿಗಿ ಭದ್ರತೆ ನಡುವೆ ಸುಗಮವಾಗಿ ನಡೆದ ನೀಟ್ ಯುಜಿ ಮರುಪರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 6:51 ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಜೊತೆಯಾಗಿ ಸಾಕದಂತಹ ಹೊತ್ತು ಸನ್ಸೆಟ್ ಸುರಭಿ. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ.

ಸಚ್ ಅ ಸಾಂಗ್, ಸೂಪರ್ ಆದ ಜೋಶ್ಫುಲ್ ಆದ ಸಾಂಗ್. ನಿಮಗೋಸ್ಕರ ಅವನು ಬರ್ತಾ ಇರೋದು ನಿಮ್ಮ ಕನ್ನಡ ಕಾಮನದಲ್ಲಿ 1.3 ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಮತ್ತೊಂದ್ಸರಿ ಪ್ರೀತಿನ ವೆಲ್ಕಮ್ ಅಂತ ಹೇಳ್ತಾ, ಇವತ್ತಿನ ದಿನದ ವಿಶೇಷತೆ ಏನು ಬಂದ್ರೆ ತಿಳ್ಕೊಳ್ಳೋಣ ಅಂತ ಕಾರ್ಯಕ್ರಮಕ್ಕೆ ಮತ್ತೊಂದ್ಸರಿ ವೆಲ್ಕಮ್ ವೆಲ್ಕಮ್ ವೆಲ್ಕಮ್ ಅಂತಿದ್ದೀನಿ. ನಾನು ನಿಮ್ಮ ಅಮ್ಮ ಮತ್ತ ಜೂನ್ 21ನೇ ತಾರೀಕು ತುಂಬಾ ಅಂದ್ರೆ ತುಂಬಾ ವಿಶೇಷವಾದ ದಿನಗಳನ್ನ ನಾವು ಆಚರಣೆ ಮಾಡ್ತೀವಿ. ಅದರಲ್ಲಿ ಇವತ್ತು ಒಂದು ವಿಶೇಷವಾದ ಪ್ರಾಣಿಯ ಬಗ್ಗೆ ತಿಳ್ಕೊಳ್ಳುವಂತಹ ದಿನ. ಯಾಕಂದ್ರೆ ಇವತ್ತು ವಿಶ್ವ ಜಿರಾಫೆ ದಿನ. ಈ ಒಂದು ದಿನ ಏನಿದೆ ಇವತ್ತು ಜಿರಾಫೆಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸೋದಕ್ಕೆ ಮತ್ತು ಅವುಗಳ ಸಂರಕ್ಷಣೆಗೋಸ್ಕರ ಆಚರಣೆ ಮಾಡುವಂತಹ ದಿನವಾಗಿದೆ. ಅರೆ ನಾವೇನ್ರಿ, ಝೂಗ್ ಹೋದಾಗ ಆರಾಮಾಗಿ ಜಿರಾಫೆಗಳು ಓಡಾಡ್ಕೊಂಡಿರೋದನ್ನ ನೋಡಿದೀವಿ. ಅದಕ್ಕೋಸ್ಕರ ನಾವು ಕಾಪಾಡೋಕೆ ಅಂತಾನೆ ಝೂ ಮಾಡಿದೀವಲ್ಲ ಅನ್ನೋ ಮಾತನ್ನ ನೀವೇನಾದ್ರೂ ಹೇಳಿದ್ರೆ ದಯವಿಟ್ಟು ಆ ಮಾತನ್ನ ತೆಗೆದು ಸೈಡಲ್ಲಿ ಇಟ್ಬಿಡಿ. ಯಾತಕ್ಕಂತ ಹೇಳಿದ್ರೆ, ಸಾಮಾನ್ಯವಾಗಿ ಯಾವುದೇ ಝೂವಲ್ಲಿರುವಂತಹ ಪ್ರಾಣಿಗಳನ್ನ ನಾವು ರಕ್ಷಣೆ ಮಾಡ್ತಿರ್ತೀವೋ ಇಲ್ವೋ, ಆದರೆ ಅವುಗಳ ಮೂಲ ಸ್ಥಾನ, ಮೂಲ ಆವಾಸ ಸ್ಥಾನದಲ್ಲಿ ಅವುಗಳ ಸಂಖ್ಯೆ ಕಡಿಮೆಯಾಗ್ತಾ ಅಂತೂ ಬಂದಿರುತ್ತೆ. ಹಾಗಾಗಿನೇ ಅಲ್ವೇ ನಾವು ಅವುಗಳನ್ನ ರಕ್ಷಣೆ ಮಾಡೋದಕ್ಕೆ ಮೃಗಾಲಯಕ್ಕೆ ಕರ್ಕೊಂಡು ಬರುವಂಥದ್ದು. ಇದೇ ಒಂದು ವಿಚಾರ ಈ ಒಂದು ಜಿರಾಫೆಗಳ ಬಗ್ಗೆ ತಿಳ್ಕೋಬೇಕಾಗಿರೋದು. ನೋಡಕ್ಕೆ ಎಷ್ಟು ಸುಂದರವಾಗಿ ಕಾಣುತ್ತೆ ರೀ, ಅತಿ ಉದ್ದವಾದ ಕತ್ತಿದ್ರು ಕೂಡ ಎಂತಹ ನಿಲುವು ಅಂತ ಅನ್ಸುತ್ತೆ. ತುಂಬಾ ಶಾಂತಿಯುತ ಪ್ರಾಣಿಗಳಲ್ಲಿ ಜಿರಾಫೆ ಕೂಡ ಒಂದು. ಬುದ್ಧಿವಂತಿಕೆಯನ್ನ ಹೊಂದಿದೆ, ವಿಶೇಷವಾದ ಅನನ್ಯತೆಯನ್ನ ಹೊಂದಿದೆ. ಇಂತಹ ಜಿರಾಫೆಗಳನ್ನ ನಾವು ಕೂಡ ಸಂರಕ್ಷಿಸಬೇಕು, ಎಸ್ಪೆಷಲಿ ಅವುಗಳ ಆವಾಸ ಸ್ಥಾನಕ್ಕೆ, ಅವುಗಳ ಪೀಸ್ಫುಲ್ ಆದ ಬದುಕಿಗೆ ತೊಂದರೆಯನ್ನ ಕೂಡ ಬಾರದು ಅನ್ನೋದನ್ನ ನಾವಿವತ್ತು ಅರಿತುಕೊಂಡ್ರೆ ಸಾಕು, ಆ ನಿಟ್ಟಿನಲ್ಲಿ ಕಾರ್ಯನಿರತರಾದ್ರೆ ಸಾಕು. ಆಗ್ಬೋದಾ? ಎಲ್ಲರಿಗೂ ವಿಶ್ವ ಜಿರಾಫೆ ದಿನದ ಶುಭಾಶಯಗಳು.

ಕೋರ್ತಾ ಈ ಹೊತ್ತಿನ ಸನ್ಸೆಟ್ ಸರ್ವಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಸಕ್ಕದಾದ ಹಾಡುಗಳ ಜೊತೆಯಾಗಿ ಕೇಳ್ತಾನೆ ರೀ ಜೊತೆಯಾಗಿರಿ. ಇದು FM ರೈನ್ಬೋ 101.3 MHz.

ಎಫ್ಎಂ ರೇನ್ಬೋ 101.3 ಮೆಗಾ ಹರ್ಟ್ಸ್ ಕನ್ನಡ ಕಾಮನಬೆಲೆಯದು ನಾವು ನೀವು ಜೊತೆಯಾಗಿ ಸಾಕ್ತಾ ಇದ್ದೀವಿ. ಈ ಹೊತ್ತಲ್ಲಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ 7:50 ಇವತ್ತು ಇನ್ನೊಂದು ವಿಶೇಷ ದಿನವನ್ನು ಆಚರಣೆ ಮಾಡ್ತಾ ಇದೀವಿ ನಾವು. ವರ್ಲ್ಡ್ ಹೈಡ್ರೋಗ್ರಫಿ ಡೇ ಅಂತ ಹೇಳಿ ಈ ದಿನವನ್ನ ಕರೆಯಲಾಗುತ್ತೆ. ಏನಪ್ಪ ವಿಶ್ವ ಹೈಡ್ರೋಗ್ರಫಿ ದಿನದ ಮಹತ್ವ ಅಂತ ನೀವೇನಾದ್ರೂ ಕೇಳಿದ್ರೆ, ಅಲ್ಲ ರೀ ನಮ್ಮ ಸುತ್ತಮುತ್ತ ಸಾಗರ ಇದೆ ಗೊತ್ತು, ಸಮುದ್ರ ಇದೆ ಗೊತ್ತು, ನದಿ ಇದೆ ಅಂತ ಗೊತ್ತು, ಜಲಮೂಲಗಳು ನಮ್ಮ ಜೀವನಕ್ಕೆ, ನಮ್ಮ ಭೌತಿಕ ಶರೀರಕ್ಕೆ ಮತ್ತು ನಮ್ಮ ಭೂಮಂಡಲಕ್ಕೆ ಎಷ್ಟು ಮಟ್ಟಿಗೆ ಬಹಳ ಉಪಯೋಗಕಾರಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಅವುಗಳ ಭೌತಿಕ ಗುಣಲಕ್ಷಣಗಳನ್ನು ಅಳೆಯೋದು ಯಾವುದು, ವಿವರಿಸೋದು ಯಾವುದು ಗೊತ್ತಿದ್ಯಾ? ಅದುವೇ ನಮ್ಮ ಹೈಡ್ರೋಗ್ರಫಿ. ಹೌದು, ಜಲ ಸಾರಿಗೆ, ನಾವಿಕರ ಸುರಕ್ಷತೆ ಮತ್ತು ಅಗತ್ಯವಾದ ನಿಖರವಾದ ಕಕ್ಷೆಗಳು, ನಕ್ಷೆಗಳು, ಇದೆಲ್ಲ ಡೇಟಾವನ್ನು ಸಂರಕ್ಷಿಸೋದು, ಇದೆಲ್ಲವನ್ನ ಒಳಗೊಳ್ಳುತ್ತೆ ಈ ಒಂದು ಹೈಡ್ರೋಗ್ರಫಿ. ಈ ಒಂದು ಹೈಡ್ರೋಗ್ರಫಿಯಿಂದಾಗಿ ಸಮುದ್ರಗಳು ಮತ್ತು ಸಾಗರಗಳ ಸುಧಾರಿತ ಜ್ಞಾನ ನಮಗೆ ಲಭ್ಯವಾಗುತ್ತೆ. ಹೈಡ್ರೋಗ್ರಾಫರ್ಗಳಾಗಿ ಕೆಲಸ ಮಾಡೋರು ಇದಾರಲ್ಲ, ನಿಜವಾಗ್ಲೂ ಅವರಿಗೆ ವಾಹ್ ನಮಸ್ತೆ ಸಲಾಂ ಅಂತ ಹೇಳಲೇಬೇಕು. ಅವರೆಲ್ಲರಿಗೂ ವಿಶಸ್ ಅನ್ನ ತಿಳಿಸ್ತಾ, ವಿಶ್ವ ಹೈಡ್ರೋಗ್ರಫಿ ದಿನದ ಶುಭಾಶಯಗಳನ್ನ ನಿಮಗೂ ಕೂಡ ಕೋರ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನ ಮುಂದುವರೆಸ್ತಾ ಇದೀವಿ. ಸನ್ಸೆಟ್ ಸುರಭಿ ಕಾರ್ಯಕ್ರಮ ಇದು ನಿಮ್ಮ ಕನ್ನಡ ಕಾಮನಬೆಲೆ 101.3 ಮೂಡಿ ಬರ್ತದೆ.

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನಿ, ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾವೊಂದು ವಿಷಯ ಹೇಳಬೇಕಿತ್ತು.
3: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
0: ನಂಗೆ ಹಸಿವೆ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವತ್ ಕಾಲ್ ಮಾಡಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನು ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಯಾರ್ಸ್ 7:21 ಸನ್ಸೆಟ್ ಸುರಭಿ ಕಾರ್ಯಕ್ರಮ ಕೇಳ್ತಾ ಇದ್ರ. ಸಂದೇಶಗಳು ನಿಮ್ಮಿಂದ ಬಂದು ನಮ್ಮನ್ನ ತಲುಪ್ತಾ ಇದೆ. ಅದಕ್ಕೂ ಮುಂಚೆ ಇವತ್ತು ಇನ್ನೊಂದು ವಿಶೇಷ ದಿನವನ್ನ ನಾವು ಆಚರಿಸ್ತಾ ಇದ್ದೀವಿ. ಆ ದಿನದ ಬಗ್ಗೆ ಹೇಳಲೇಬೇಕು. ಇವತ್ತು ನಾವು ಆಚರಣೆ ಮಾಡ್ತಾ ಇರುವಂತದ್ದು ವಿಶ್ವದಾದ್ಯಂತ ವಿಶ್ವ ಮೋಟಾರ್ ಸೈಕಲ್ ಡೇ. ಸಾಮಾನ್ಯವಾಗಿ ಎಲ್ಲರ ಜೀವನದ ಒಂದು ಅವಿಭಾಜ್ಯ ಅಂಗ ಮೋಟಾರ್ ಸೈಕಲ್ಗಳಾಗ್ಬಿಟ್ಟಿದೆ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ತುಂಬಾ ಕಮ್ಯೂಟ್ನ ಈಸಿ ಮಾಡಿರುವಂತಹ, ಬೇಕಾದ ಕಡೆಗಳಲ್ಲಿ ಬೇಕಾದ ಹಾಗೆ ಬೇಕೆಂದ ಸಮಯಕ್ಕೆ, ಎಸ್ಪೆಷಲಿ ಮಧ್ಯಮ ವರ್ಗದವರ ಕನಸಿಗೆ ತನ್ನದೇ ಆದಂತಹ ಒಂದು ವಾಹನ ಮನೆಯಲ್ಲಿರಬೇಕು ಅನ್ನುವಂತಹ ಆಸೆಗೆ ಅಭಿಲಾಷೆಗೆ ಪೂರಕವಾಗಿ ಒದಗಿ ಬಂದಿರುವಂಥದ್ದು ಮತ್ತು ಪಾಕೆಟ್ ಫ್ರೆಂಡ್ಲಿಯಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಮೋಟಾರ್ ಸೈಕಲ್ಗಳು. ಇಂತಹ ಮೋಟಾರ್ ಸೈಕಲ್ಗಳ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ ನಾವಿವತ್ತು. ಮೋಟಾರ್ ಸೈಕಲ್ಗಳನ್ನ ಪ್ರೀತಿಯಿಂದ ನೋಡುವ ಪ್ರತಿಯೊಬ್ಬ ಅಭಿಮಾನಿಗೂ ಕೂಡ ವಿಶ್ವ ಮೋಟಾರ್ ಸೈಕಲ್ ಡೇನ ಶುಭಾಶಯಗಳು. ಕೇಳ್ತಾನೆ ಇರಿ, ಜೊತೆಯಾಗಿರಿ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್.

ಎಫ್ಎಂ ರೇನ್ಬೋ 101.3 ಇವತ್ತು ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಸಂದೇಶ ಕಳಿಸ್ಕೊಟ್ಟವ್ರು ಯಾರು ನೋಡೋಣವಾ. ಬಂದದೇ ಸಂದೇಶ ನಮಗೆ ಕಾಳತಮನಹಳ್ಳಿಯಿಂದ ಮಂಜುನಾಥ ಪಿ ಅವರದ್ದು ಸಂದೇಶಗಳ ಜೊತೆಯಾಗಿ ಒಂದಷ್ಟು ಮಾಹಿತಿಯನ್ನು ಕಳಿಸ್ಕೊಟ್ಟವರು. ಹರೀಶ್ ಮಲ್ಲೇಶ್ವರಂನಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ಸಿರಿಗೆರೆಯಿಂದ ಉಮೇಶ್ ಅವರು, ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಅವರು ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಬಳಿಕ ನಮಗೆ ಸಂದೇಶ ಬಂದದ್ದು ಗೋಕಾಕದಿಂದ ಪಿಂಟು ಶಿವಾನಂದ ಮತ್ತು ಸ್ನೇಹಿತರದು. ಎಲ್ಲರಿಗೂ ಪ್ರೀತಿಯಿಂದ ನಾವು ಕೂಡ ಹೇಳ್ತಾ ಇದ್ವಿ, ಥ್ಯಾಂಕ್ ಯು ಸೋ ಮಚ್. ಎಷ್ಟೆಲ್ಲ ದಿನಗಳನ್ನ ನಾವು ಪ್ರತಿನಿತ್ಯ ಕೂಡ ಆಚರಿಸ್ತಿರ್ತೀವಿ, ಆ ಎಲ್ಲಾ ದಿನದ ಹಿಂದೆ ಇರುವಂತಹ ಉದ್ದೇಶ ಒಂದೇ, ಏನದು? ನಮ್ಮ ಸುತ್ತಮುತ್ತಲು ಇರುವಂತಹ ಪ್ರದೇಶವನ್ನ

ನಮ್ಮ ಸುತ್ತಮುತ್ತಲು ಇರುವಂತಹ ವಾತಾವರಣವನ್ನ ಮತ್ತು ನಮ್ಮ ಜೊತೆಯಲ್ಲೇ ಬದುಕ್ತಾ ಇರುವಂತಹ ಇತರ ಜೀವಿಗಳನ್ನ ನಾವು ಕೂಡ ಅಷ್ಟೇ ಮುತುವರ್ಜಿಯಿಂದ ನೋಡ್ಕೋಬೇಕು. ಇಡೀ ಒಂದು ಪ್ರಕೃತಿ ಜಗತ್ತು ನಮ್ಮ ಸ್ವತ್ತಲ್ಲ ಅನ್ನೋದನ್ನ ನೆನಪಿನಲ್ಲಿಟ್ಕೋಬೇಕು. ಹಾಗೂ ನಮಗೆ ಜಗತ್ತು ಕೊಟ್ಟಿರುವಂತಹ ಎಲ್ಲದಕ್ಕೂ ಕೃತಜ್ಞತೆಯಿಂದ ತಲೆಬಾಗಬೇಕು ಅನ್ನೋದನ್ನ ಈ ಎಲ್ಲಾ ದಿನಗಳು ನಮಗೆ ತಿಳಿಸ್ಕೊಡುತ್ತೆ. ಒಂದಷ್ಟು ಮನುಷ್ಯನ ಕ್ರಿಯೇಟಿವಿಟಿ, ಮತ್ತಷ್ಟು ನಿಸರ್ಗದ ಸೊಬಗು, ಎಲ್ಲ ಜೊತೆ ಇದ್ದಾಗ ಬದುಕು ಸೊಗಸೆ ಸೊಗಸು. ಇಂತಹ ಸೊಗಸುಗಳಿಗೆ ನಮಸ್ಕಾರ ಅಂತ ಹೇಳ್ತಾ ಈ ಹೊತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ ಥ್ಯಾಂಕ್ ಯು ಸೋ ಮಚ್. ಕೇಳ್ತಾನೇ ಇರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್. ಯಾಕೆ ಯಾಕೆ ಯಾಕೆ ಯಾಕಂದ್ರೆ ಇದು ಮ್ಯೂಸಿಕಲ್ ಯಾರ್ಸ್.

0: ಕೆ ಮನೆ
1: ಬಟ್ ಯಾ ಐ ಥಿಂಕ್ ಐ ನೀಡ್ ಅ ಸ್ಟ್ಯಾಚು ಇನ್ ಕ್ಯೂರ್ಸೋ ಐ ಥಿಂಕ್ ನೌ.
2: And for more World Cup news from the BBC, go to bbc.com/football.
3: World Football Update from the BBC.
4: अभी आई है, सामना किया और एक ही रन उनके बल्ले से अभी तक निकला है.
5: Mohammad Shahruddin has shared some interesting figures with us. India in power play versus Pakistan, 38-2. Versus Netherlands, 59 for no loss. Versus South Africa, also 59 in terms of runs, good. But they've lost the two openers. That's Smriti Mandhana and Shefali Varma. And that's huge. So South Africa have really gotten back into this game. Had India gotten to 60-65 with the loss of one wicket or no loss, that would have been good. But two important wickets that South Africa have gained have...
6: ಇದು ಆಕಾಶವಾಣಿ.
7: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
6: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
7: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
6: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
7: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
6: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
7: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
6: ಸರ್ವೇ ಜನಾಃ ಸುಖಿನೋ ಭವಂತು,
7: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
6: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
7: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿಯ ಫಲ ಸಮಾಜದ ಎಲ್ಲಾ ವರ್ಗಕ್ಕೂ ತಲುಪಿದಾಗ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಸ್ವಿಟ್ಜರ್ಲೆಂಡ್ನಲ್ಲಿಂದು ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ. ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ತಮಿಳುನಾಡಿನ ಸಮುದ್ರಾಹಾರ ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆ, 7 ಸಾವು, 70 ಮಂದಿ ಅಸ್ವಸ್ಥ. ಹಾಗೂ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿ ಫೈನಲ್ನಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ದ 66 ರನ್ಗಳಿಂದ ಗೆದ್ದ ಭಾರತ ಎ ತಂಡ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಜಬಲ್ಪುರನಲ್ಲಿರುವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, ವಿಶ್ವವಿದ್ಯಾಲಯಕ್ಕೆ ಹೆಸರಾಗಿರುವ ರಾಣಿ ದುರ್ಗಾವತಿ ಅವರು ಧೈರ್ಯ, ಶೌರ್ಯ ಮತ್ತು ಪರಾಕ್ರಮದ ಪ್ರತೀಕವಾಗಿದ್ದರು. ಭಾರತೀಯ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದು ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗಿದ್ದಾರೆ ಎಂದು ತಿಳಿಸಿದರು. 2047ರೊಳಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಬೇಕಾದರೆ ಅಭಿವೃದ್ಧಿಯ ಫಲಗಳು ಸಮಾಜದ ಪ್ರತಿಯೊಂದು ವರ್ಗ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಶಿಕ್ಷಣವು ವ್ಯಕ್ತಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದ್ದು ಆದಿವಾಸಿ ಸಮುದಾಯಗಳ ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನಗಳು ನಡೆಯಬೇಕು ಎಂದು ಅವರು ಒತ್ತಿ ಹೇಳಿದರು. ನಾಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕುನ್ಹೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದು, ಸಹರಿಯ ಬುಡಕಟ್ಟು ಸಮುದಾಯದ ಸದಸ್ಯರು, ಚೀತಾ ಟ್ರ್ಯಾಕ್ಟರ್ಗಳು ಹಾಗೂ ಉದ್ಯಾನವನದ ಕ್ಷೇತ್ರ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಂತರ ಒಪ್ಪಂದವನ್ನು ಬಲಪಡಿಸುವ ಮತ್ತು ಪಶ್ಚಿಮ ಏಷ್ಯಾ ಸಂಘರ್ಷವನ್ನು ಕೊನೆಗೊಳಿಸುವ ಪ್ರಯತ್ನಗಳನ್ನು ಪರಿಗಣಿಸುವ ಗುರಿಯನ್ನು ಹೊಂದಿರುವ ಮಾತುಕತೆಗಳು ಇಂದು ಸ್ವಿಟ್ಜರ್ಲೆಂಡ್ನ ಬರ್ಗೆನ್ ಸ್ಟಾಕ್ನಲ್ಲಿ ಪ್ರಾರಂಭವಾದವು. ಕತಾರ್ ಮತ್ತು ಪಾಕಿಸ್ತಾನ ಈ ಮಾತುಕತೆಯ ಮಧ್ಯಸ್ಥಿಕೆ ವಹಿಸುತ್ತಿದೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅಮೆರಿಕದ ನಿಯೋಗವನ್ನು ಮುನ್ನಡೆಸುತ್ತಿದ್ದರೆ, ಇರಾನ್ನ ನಿಯೋಗವನ್ನು ಸ್ಪೀಕರ್ ಮೊಹಮ್ಮದ್ ಬಗರ್ ಗಾಲಿಬಾಬ್ ಮತ್ತು ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ ನೇತೃತ್ವ ವಹಿಸಿದ್ದಾರೆ. ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ನಿರಂತರ ದಾಳಿಯಿಂದಾಗಿ ಟೆಹರಾನ್ ಮತ್ತೆ ಹಾರ್ಮೂಜ್ ಜಲಸಂಧಿಯನ್ನು ಮುಚ್ಚಿದ ನಂತರ ಈ ಸಭೆ ನಡೆದಿದೆ. ಆದಾಗ್ಯೂ ಜಲಮಾರ್ಗವು ಎಲ್ಲಾ ಹಡಗುಗಳಿಗೆ ಮುಕ್ತವಾಗಿದೆ ಎಂದು ಯುಎಸ್ ಮಿಲಿಟರಿ ಹೇಳಿದೆ. ಕತಾರ್ ಮತ್ತು ಪಾಕಿಸ್ತಾನದ ಪ್ರತಿನಿಧಿಗಳೊಂದಿಗೆ ಟೆಹರಾನ್ ಮತ್ತು ವಾಷಿಂಗ್ಟನ್ ನಂತರದಲ್ಲಿ ಚತುರ್ಭುಜ ಮಾತುಕತೆ

0: ಅಧಿಕಾರಿಗಳು ಭಾಗವಹಿಸಲಿವೆ. ಕ್ಷಮಿಸಿ, ಕತಾರ್ ಮತ್ತು ಪಾಕಿಸ್ತಾನದ ಪ್ರತಿನಿಧಿಗಳೊಂದಿಗೆ ಟೆಹರಾನ್ ಮತ್ತು ವಾಷಿಂಗ್ಟನ್ ನಂತರದಲ್ಲಿ ಚತುರ್ಭುಜ ಮಾತುಕತೆಗಳಲ್ಲಿ ಭಾಗವಹಿಸಲಿವೆ. ನಾಲ್ಕು ಪಕ್ಷಗಳ ಮಾತುಕತೆಗೆ ಮುಂಚಿತವಾಗಿ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಅವರನ್ನು ಒಳಗೊಂಡ ಅಮೆರಿಕ ನಿಯೋಗ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಜೆರೆಡ್ ಕುಷ್ನರ್ ಪಾಕಿಸ್ತಾನದ ಮಧ್ಯಸ್ಥಿಕೆ ತಂಡದೊಂದಿಗೆ ಸಭೆ ನಡೆಸಿದರು. ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಪ್ರಪಂಚದಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ಈ ದಿನವನ್ನು ಆಚರಿಸಲಾಗುತ್ತಿದೆ. ಮಸ್ಕತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವು ರಾಜತಾಂತ್ರಿಕ ಸದಸ್ಯರು, ಭಾರತೀಯ ವಲಸಿಗರು ಮತ್ತು ಒಮನ್ನಾದ್ಯಂತ ಯೋಗ ಉತ್ಸಾಹಿಗಳನ್ನು ಒಗ್ಗೂಡಿಸಿತು. ಸಾಮೂಹಿಕವಾಗಿ ಪ್ರದರ್ಶಿಸಿದ ಸಾಮಾನ್ಯ ಯೋಗವನ್ನು ಒಳಗೊಂಡಿದ್ದ ಈ ಕಾರ್ಯಕ್ರಮವು ಪ್ರದೇಶಾದ್ಯಂತ ಯೋಗ ಮತ್ತು ಯೋಗಾಸನ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಪ್ರದರ್ಶಿಸಿತು. ಮತ್ತೊಂದೆಡೆ ಕತಾರ್ನ ದೋಹಾದಲ್ಲಿ ಭಾರತೀಯ ಸಮುದಾಯ ಮತ್ತು ಇತರ ವಲಸಿಗ ಗುಂಪುಗಳಿಂದ 2,000ಕ್ಕೂ ಹೆಚ್ಚು ಯೋಗ ಉತ್ಸಾಹಿಗಳು ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಇದು ಕತಾರ್ನಲ್ಲಿ ಪ್ರಾಚೀನ ಅಭ್ಯಾಸದ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಒತ್ತಿ ಹೇಳುತ್ತದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇಯಾದ್ಯಂತ ಸಾವಿರಾರು ನಿವಾಸಿಗಳು ಇಂದು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಇದು ಮೆಗಾ ಯೋಗ ಅಧಿವೇಶನಗಳೊಂದಿಗೆ ಸಮುದಾಯ ಸ್ಥಳಗಳನ್ನು ಸ್ವಾಸ್ಥ್ಯ ಮತ್ತು ಸಾಂಸ್ಕೃತಿಕ ವಿನಿಮಯದ ಕೇಂದ್ರಗಳಾಗಿ ಪರಿವರ್ತಿಸಿತು. ದುಬೈನಲ್ಲಿ ಭಾರತದ ರಾಯಭಾರ ಕಚೇರಿಯು ದುಬೈ ಪೊಲೀಸರ ಸಹಯೋಗದೊಂದಿಗೆ ದುಬೈ ಪೊಲೀಸ್ ಅಧಿಕಾರಿಗಳ ಕ್ಲಬ್ನಲ್ಲಿ ಯೋಗ ಆಚರಣೆಯನ್ನು ಆಯೋಜಿಸಲಾಗಿತ್ತು. ಶಾಲಾ ಮಕ್ಕಳು, ಕುಟುಂಬಗಳು ಮತ್ತು ವೈದ್ಯ ಸಮುದಾಯದ ಉತ್ಸಾಹಿಗಳು ಸೇರಿದಂತೆ ಎಲ್ಲಾ ವಯಸ್ಸಿನ ಸುಮಾರು 1,500ಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಲಡಾಖ್ನ ಲೇಹ್ನಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆರೋಗ್ಯಕರ, ಸಂತೋಷದಾಯಕ ಮತ್ತು ಹೆಚ್ಚು ಶಾಂತಿಯುತ ಸಮಾಜಕ್ಕಾಗಿ ನಾಗರಿಕರು ಯೋಗವನ್ನು ತಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳುವಂತೆ ಕರೆ ನೀಡಿದರು. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಅವುಗಳ ಅಧೀನದಲ್ಲಿರುವ ಇಲಾಖೆಗಳು ಇಂದು ನವದೆಹಲಿಯಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದವು. ಸಂವಹನ ಸಚಿವಾಲಯದ ಅಧೀನದಲ್ಲಿರುವ ದೂರಸಂಪರ್ಕ ಇಲಾಖೆಯು ನವದೆಹಲಿಯ ಸಂಚಾರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಯೋಗ ಅಧಿವೇಶನದಲ್ಲಿ ಭಾಗವಹಿಸಿ ವಿವಿಧ ಯೋಗ ಆಸನಗಳು, ಧ್ಯಾನದ ಅಭ್ಯಾಸಗಳನ್ನು ಮಾಡಿದರು. ಗೃಹ ವ್ಯವಹಾರಗಳ ಸಚಿವಾಲಯ, ಭೂ ಸಂಪನ್ಮೂಲ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ದಿ ಇಲಾಖೆ, ವಿದೇಶಾಂಗ ಸಚಿವಾಲಯದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಹಾಗೂ ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಕಚೇರಿ ಜಂಟಿಯಾಗಿ ನವದೆಹಲಿಯ ಕರ್ತವ್ಯ ಭವನದಲ್ಲಿ ಯೋಗ ದಿನಾಚರಣೆಯನ್ನು ಆಯೋಜಿಸಿದ್ದವು. ಆರೋಗ್ಯಕರ ಜೀವನ ಶೈಲಿ ಮತ್ತು ಸಮಗ್ರ ಯೋಗಕ್ಷೇಮವನ್ನು ಉತ್ತೇಜಿಸುವಲ್ಲಿ ಯೋಗದ ಮಹತ್ವವನ್ನು ಈ ಕಾರ್ಯಕ್ರಮವು ಬಿಂಬಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಪೆರಿಯಪಾಳ್ಯಂನಲ್ಲಿರುವ ಸಮುದ್ರಾಹಾರ ರಫ್ತು ಕಂಪನಿಯಲ್ಲಿ ಇಂದು ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಜನರು ಸಾವನ್ನಪ್ಪಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ. ಪ್ರಾಥಮಿಕ ವರದಿಗಳ ಪ್ರಕಾರ ರಕ್ಷಣಾ ಮತ್ತು ವೈದ್ಯಕೀಯ ಕಾರ್ಯಾಚರಣೆಗಳು ಮುಂದುವರಿದಂತೆ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ, ವಿಶೇಷ ರಾಸಾಯನಿಕ, ಜೈವಿಕ ಮತ್ತು ಪರಮಾಣು ನಿರ್ವಹಣಾ ತಂಡಗಳೊಂದಿಗೆ ತಕ್ಷಣದ ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿ ಕಟ್ಟುನಿಟ್ಟಾದ ಸುರಕ್ಷತಾ ಶಿಷ್ಟಾಚಾರಗಳ ಅಡಿಯಲ್ಲಿ ಸೋರಿಕೆಯನ್ನು ತಡೆಗಟ್ಟಲು ಪ್ರಯತ್ನ ನಡೆಸಲಾಗಿದೆ. ಘಟನೆಯ ಕುರಿತು ತನಿಖೆ ನಡೆಸಲು 3 ಸದಸ್ಯರ ಉನ್ನತ ಮಟ್ಟದ ಸಮಿತಿಯೊಂದನ್ನು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ರಚಿಸಿದ್ದು 24 ಗಂಟೆಗಳ ಒಳಗೆ ವರದಿ ಸಲ್ಲಿಸುವಂತೆ ಸಮಿತಿಗೆ ನಿರ್ದೇಶನ ನೀಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆದ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರು ಪರೀಕ್ಷೆಯನ್ನು ಇಂದು ಬಿಗಿ ಭದ್ರತೆಯ ನಡುವೆ ಸರಾಗವಾಗಿ ನಡೆಸಲಾಯಿತು. ಭಾರತದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳಲ್ಲಿ 22.79 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದರು. ಪರೀಕ್ಷೆಯನ್ನು ಮಧ್ಯಾಹ್ನ 2 ಸಂಜೆ 5:15 ಇಂಗ್ಲಿಷ್ ಸೇರಿದಂತೆ 12 ಭಾರತೀಯ ಭಾಷೆಗಳಲ್ಲಿ ನಡೆಸಲಾಯಿತು. ದಂಬುಲ್ಲಾದಲ್ಲಿ ಇಂದು ನಡೆದ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿಯ ಫೈನಲ್ ಪಂದ್ಯದಲ್ಲಿ ಭಾರತ ಎ ತಂಡ ಆತಿಥೇಯ ಶ್ರೀಲಂಕಾ ಎ ತಂಡವನ್ನು 66 ರನ್ಗಳಿಂದ ಸೋಲಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಎ ತಂಡ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 377 ರನ್ಗಳ ಭಾರಿ ಮೊತ್ತ ಪೇರಿಸಿತು. ಭಾರತ ಪರ ವೈಭವ್ ಸೂರ್ಯವಂಶಿ ಕೇವಲ 11 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ 29 ಎಸೆತಗಳಲ್ಲಿ 94 ರನ್ಗಳನ್ನು ಗಳಿಸಿ ಶ್ರೀಲಂಕಾ ಬೌಲರ್ಗಳ ಬೆವರಿಳಿಸಿದರು. ಶ್ರೀಲಂಕಾ ಎ ತಂಡದ ಪರ ಕುಗತಾಸ್ ಮಥುಲನ್, ರವೀಂದು ಫರ್ನಾಂಡೋ ಹಾಗೂ ವನುಜಾ ಸಾಹನ್ ತಲಾ 2 ವಿಕೆಟ್ ಪಡೆದರು. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫೋರ್ಡ್ ಕ್ರೀಡಾಂಗಣದಲ್ಲಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಗುಂಪು 1 ಪಂದ್ಯದಲ್ಲಿ ಇಂದು ಭಾರತ ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 8 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 68 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ದಿಯ ಫಲ ಸಮಾಜದ ಎಲ್ಲಾ ವರ್ಗಕ್ಕೂ ತಲುಪಿದಾಗ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಸ್ವಿಟ್ಜರ್ಲೆಂಡ್ನಲ್ಲಿಂದು ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ. ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೆದ 12 ಅಂತಾರಾಷ್ಟೀಯ ಯೋಗ ದಿನಾಚರಣೆ. ತಮಿಳುನಾಡಿನ ಸಮುದ್ರಾಹಾರ ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆ, 7 ಸಾವು, 70 ಮಂದಿ ಅಸ್ವಸ್ಥ. ಹಾಗೂ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿ ಫೈನಲ್ನಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ದ 66 ರನ್ಗಳಿಂದ ಗೆದ್ದ ಭಾರತ ಎ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಹಾಯ್ ಹಲೋ ನಮಸ್ಕಾರ, ಏನ್ ಸಮಾಚಾರ ರೀ? ಎಲ್ರು ಹೇಗಿದ್ದೀರಾ?
1: ಏನ್ ಸಮಾಚಾರ ರೀ? ಎಲ್ರು ಹೇಗಿದ್ದೀರಿ? ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ.
0: ನೀವು ಕೇಳ್ತಾ ಇದ್ರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ನಮಸ್ಕಾರ, ಒಲವಿನ ಆಲಾಪಕ್ಕೆ ಎಲ್ರಿಗೂ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಪ್ರೀತಿ ಅನ್ನೋದು ಅನುವಾದಕ್ಕೆ ಸಿಗದ ಭಾಷೆ. ಆ ಭಾಷೆ ಅತ್ಯಂತ ಸುಂದರವಾಗಿ ಮಾತಾಡಿದ್ದು ಪತ್ರಗಳಲ್ಲಿ ಮಾತ್ರ. ಒಂದಷ್ಟು ಹಾಡುಗಳಿವೆ, ಕೇಳಿದ ಕೂಡಲೇ ನಮ್ಮನ್ನ ಆ ಹಳೆಯ ಕಾಲಕ್ಕೆ ಕರೆದೊಯ್ಯುತ್ತವೆ. ಇಂಕಿನ ವಾಸನೆ, ಅಂಚೆ ಅಣ್ಣನ ಕಾಯುವಿಕೆ, ಪ್ರತಿ ಪದದಲ್ಲೂ ನಡಗುವಂತಹ ಪ್ರೀತಿಯ ಕಂಪನ, ಇವೆಲ್ಲವನ್ನ ನೆನಪಾಡುತ್ತೆ. ಮನಸ್ಸಿನ ಮಾತುಗಳನ್ನೆಲ್ಲ ಅಕ್ಷರಗಳಲ್ಲಿ ತುಂಬಿ ಹೃದಯವನ್ನೇ ಅಂಚೆ ಚೀಟಿಯೊಳಗೆ ಕೊಟ್ಟು ಕಳಿಸ್ತಿದ್ದಂಥ ಕಾಲ ಅದು.

ಅಂಥ ಪತ್ರಗಳ ನೆನಪು ತರುವ ಪ್ರೀತಿಯನ್ನೇ ಅಕ್ಷರವಾಗಿಸಿದ ಹಾಡುಗಳ ಜೊತೆ ಇವತ್ತು ಒಲವಿನ ಆಲಾಪದಲ್ಲಿ ನಾವು ಸಾಗೋಣ. ಬನ್ನಿ, ಕಾಗದದ ಪ್ರೀತಿಯ ಲೋಕಕ್ಕೆ ಜೊತೆಯಾಗಿ ಹಾರೋಣ, ಹಾಡೋಣ. ಹಾಳೆ ಹರಿಬಹುದು, ನಾಳೆ ಮರಿಬಹುದು, ಆಗದ ಹೋಗದ ಕಾಗದಕ್ಕೆ ಕಾಯೋ ಮೂರ್ಖಳು ನಾನೆಲ್ಲ ಅಂತಾಳೆ ಹುಡುಗಿ. ಆದ್ರೆ ಕೊನೆಗೆ ಗೆಲ್ಲೋದು ಹುಡುಗನ, ನಿನ್ನ ಪ್ರೀತಿಯೊಂದೇ ನನ್ನ ದೇವರನ್ನು ಶರಣಾಗತಿ. ಎಂಥ ಪ್ರೇಮದ ಪರಿಯಲ್ವ, ಮೊದಲ ನೋಟದ ಮಿಂಚು, ಪತ್ರದ ಮೂಲಕ ಚಿಮ್ಮಿದ ತುಂಟ ಜಗಳ, ಸಂಶಯ ನಂಬಿಕೆಗಳ ಹಗ್ಗ ಜಗ್ಗಾಟದಲ್ಲಿ ಕೊನೆಗೆ ನಿನ್ನ ಪ್ರೀತಿಯೇ ದೇವರು ಅಂತ ಶರಣಾಗೋ ಮುಗ್ಧ ಪ್ರೇಮಗೀತೆ ಇದು. ಕೇಳಿ, ಎಂಜಾಯ್ ಮಾಡಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ಮಾ ಜೀವವ ತುಂಬಿದೆಯಲ್ಲಿ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥು. ಓಲೆಗಳ ಓಲೈಕೆಯಲ್ಲಿ ನಾವು ಸಾಗ್ತಾ ಇದ್ದೀವಿ. ಅಂಚೆಯಣ್ಣನಿಗಾಗಿ ಕಾದ ಕಣ್ಣುಗಳು, ಲಕೋಟೆ ತೆರೆದಾಗ ನಡುಗಿದ ಕೈಗಳು, ಕಾಯುವಿಕೆಯಲ್ಲೇ ಇದ್ದ ಸುಖವನ್ನ ಹಾಡಾಕಿಸಿದಂತಹ ಹಾಡುಗಳು ಇವತ್ತಿನ ಒಲವಿನ ಆಲಾಪದಲ್ಲಿ. ಮುಖ ನೋಡದ, ಹೆಸರು ತಿಳಿಯದ ಇಬ್ಬರು ಕೇವಲ ಪತ್ರಗಳ ಮೂಲಕ ಪ್ರೀತಿಸಿ ವಿರಹದಲ್ಲೇ ಸುಖ ಕಂಡು ಓಲೆಗಳೇ ಬಾಳಾಗಿದೆ, ಓದುವುದೇ ಗೀಳಾಗಿದೆ ಅಂತ ಕಾಯುವಿಕೆಯನ್ನೇ ಸಂಭ್ರಮಿಸೋ ಒಂದು ಅಪರೂಪದ ಪ್ರೇಮ ಗೀತೆ ಯಾವುದು ಅಂತ ಈಗಾಗಲೇ ಗೊತ್ತಾಗಿರುತ್ತೆ. ಕೇಳಿ, ಕುಶಲವೇ ಕ್ಷೇಮವೇ, ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥು.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಮೊಬೈಲ್ ಇಲ್ಲದ ಕಾಲದಲ್ಲಿ ಇಂಕ್ಗಳಲ್ಲಿ ನೆನ್ನಂತಹ ಅಕ್ಷರಗಳೇ ಹೃದಯವನ್ನ ಮಾತಾಡಿಸ್ತಾ ಇದ್ವು. ಕಾಲದ ಬಾನುಲಿಗೆ ಕೋಗಿಲೆಯ ಸಂದೇಶ, ಹಳೆಯದರ ನೆನಪು, ಹೊಸತನದ ಜೊತೆ ಬೆರೆತಿರುವ ರಾಗ, ಮೇಘದ ಕಾಲದಿಂದ ನಿಮ್ಮ ಮೊಬೈಲ್ ಕಾಲದವರೆಗಿನ ಪ್ರೀತಿಯ ಪಯಣ ನೆನಪಿಸೋ ಮತ್ತೊಂದು ಗೀತೆ, ಮೇಘದೋತ್ತರ ಕಾಲದ ಮೇಘ ಸಂದೇಶದಿಂದ ಇಂದಿನ ರಾಗ ಸಂದೇಶದವರೆಗೂ ಪ್ರಸ್ತುತವಾಗಿರುವಂತಹ ಹಾಡು, ಮೋಹದಿಂದ ಸ್ನೇಹಕ್ಕೆ,
4: ಪತ್ರದಿಂದ ಮಿತ್ರನಿಗೆ
1: ರೂಪ ಬದಲಾದರೂ ಭಾವನೆ ಬದಲಾಗದ ಪ್ರೀತಿಯ ಕಥೆಯನ್ನ ಅಂದು ವರ್ಸಸ್ ಇಂದು ಶೈಲಿಯಲ್ಲಿ ಹೇಳೋ ಒಂದು ಕಾವ್ಯಮಯ ಹಾಡು ಇದು. ನೀವು ಕೇಳ್ತಾ

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಹಾಡು ಮುಗಿತು, ಮಾತು ಮುಗಿತು, ಆದರೆ ಭಾವನೆ ಮುಗಿಯೋದಿಲ್ಲ. ಮೊಬೈಲ್ ಇಲ್ಲದ ಕಾಲದಲ್ಲಿ ಇಂಕ್ಗಳಲ್ಲಿ ನೆನ್ನಂತಹ ಅಕ್ಷರಗಳೇ ಹೃದಯವನ್ನ ಮಾತಾಡಿಸ್ತಾ ಇದ್ವು. ಮೊಬೈಲ್ ಯುಗದಲ್ಲಿ ಹುಟ್ಟಿದ ನಿಮಗೂ ಅಂಚೆ ಯುಗದಲ್ಲಿ ಬೆಳೆದಂತಹ ನಮ್ಮ ತಂದೆ ತಾಯಿಗಳಿಗಾಗಿದ್ರು ಆಗಿರಬಹುದು, ಪ್ರೀತಿ ಎಲ್ರಿಗೂ ಒಂದೇ ಅಲ್ವಾ? ಹಾಡುಗಳು ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಈಗ ನಾನು ಟಾಡಾ ಬಾಯ್ ಬಾಯ್ ಅಂತ ಹೇಳಿ ಹೊರಡುವಂತಹ ಹೊತ್ತು. ಮತ್ತೆ ಸಿಗೋಣ ಇನ್ನೊಂದು ಭಾವದ ಜೊತೆಗೆ. ಅಲ್ಲಿವರೆಗೂ ನೀವು ಪ್ರೀತಿ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋರ್ಗೆ ಏನ್ ಮಾಡ್ಬೇಕು? ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು ಕೊಂಬುದೇನು, ಒಲವು ಸ್ನೇಹ ಪ್ರೀತಿ. ಇನ್ನೀಗ ಕೇಳಿ, ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಹಿನ್ನೆಲೆಯಲ್ಲಿ ಮೂಡಿಬರುತ್ತಿರುವಂತಹ ವಿಶೇಷ ಕಾರ್ಯಕ್ರಮ ಸರಣಿಯ ಮುದ್ರಿತ ಪ್ರಸಾರ.

9:15:45 ಇದು ನಿಮ್ಮ ಸುಕೂನ್ ಕೇಪಲ್ ಕಾರ್ಯಕ್ರಮದ ಹೊತ್ತಿನಲ್ಲಿ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಚಂದದ ಗೀತೆಯೊಟ್ಟಿಗೆ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಮಮತಾ.

ಪರ್ದೇಸಿ ಚಿತ್ರದ ಗೀತೆ ಮೀನಾ ಕಪೂರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳಿದ್ರಿ. ಅನಿಲ್ ಬಿಸ್ವಾನರು ಈ ಗೀತೆಗೆ ಸಂಗೀತವನ್ನ ಒದಗಿಸಿದ್ರು. ಈ ಒಂದು ಪರ್ದೇಸಿ ಚಿತ್ರದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಯಾಕಂದ್ರೆ ಈ ಪರ್ದೇಸಿ ಚಿತ್ರದಲ್ಲಿ ಅಭಿನಯವನ್ನ ಮಾಡಿರುವಂತಹ ಹಾಗೂ ತನ್ನ ಅಭಿನಯದ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಂತಹ ಅಂಕಲ್ ಡೇವಿಡ್ ಎಂದೇ ಪ್ರಖ್ಯಾತಿ ಪಡೆದಿರುವಂತಹ ಡೇವಿಡ್ ಅಬ್ರಾಹಂ ಚ್ಯೋಲ್ಕರ್ ಇವರ ಕುರಿತಾಗಿ ಮಾತಾಡ್ತಾ ಇದ್ದೀವಿ ನಾವು ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಎಫ್ಎಂ ರೇನ್ಬೋ 101.3 ಸುಕೂನ್ ಕೆ ಪಲ್ನಲ್ಲಿ. 1908 ಇಸ್ವಿಯಲ್ಲಿ 21 ಜೂನ್ ಅಂದ್ರೆ ಇವತ್ತಿನ ತಾರೀಖಿನಲ್ಲೇ ಅಂಕಲ್ ಡೇವಿಡ್ ಅವರು ಜನ್ಮವನ್ನು ತಳ್ಳಿತು. ಅನೇಕ ಚಲನಚಿತ್ರಗಳ ಮೂಲಕ ಎಂದಿಗೂ ಎಲ್ಲರ ಮನಸ್ಸಿನಲ್ಲಿ ನೆಲೆಸುವಂತಹ ಅಂಕಲ್ ಡೇವಿಡ್ ಅವರು ಅಭಿನಯಿಸಿರೋ ಒಂದಷ್ಟು ಚಲನಚಿತ್ರ ಗೀತೆಗಳ ಗುಹುಗುಚ್ಚ ನಿಮ್ಮನ್ನ ಬಂದು ತಲುಪುತ್ತೆ. ಈ ಹೊತ್ತಲ್ಲಿ ಕೇಳ್ತಾ ಇರಿ, ಜೊತೆಯಾಗೇ ಇರಿ. ಇದು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್.

ಬಾಬಾ ಲೌಟ ಆಯೇದಿ ಆಜ ಮೇರೆ ಜಿಯರಾ ಕ್ಯೂ ನಗಾಯ ಕ್ಯೂ ನಗಾಯ ಶುಭ ದಿನ ದರದನ ಪಾಯೇ ಮಿದವ ಲೌಟ ಆಯ್ ಮಿದವ ಲೌಟ ಆಯ್ ಮಿದವ ಲೌಟ ಆಯ್.

0: ಅಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90

ಕೇಳ್ತಾ ಇರೋದು ಸುಕುನ್ ಕೇಪಲ್, ನಿಮ್ಮ ಕನ್ನಡ ಕಾಮನಬಿಲ್ಲು 101.3 ಮೆಗಾಹೆರ್ಟ್ಸ್ ನಲ್ಲಿ. ಸಂಗೀತ ಸಾಮ್ರಾಟ್ ತಾನ್ಸೇನ್ ಚಿತ್ರದ ಗೀತೆ ಮೊದಲಿಗೆ ಮೂಡಿಬಂದದ್ದು ಮಣ್ಣಾಡಿ ಅವರ ದನಿಯಲ್ಲಿ, ಶೈಲೇಂದ್ರ ಅವರ ಸಾಹಿತ್ಯ, ಎಸ್ ಎನ್ ತ್ರಿಪಾಠಿ ಅವರ ಸಂಗೀತ ನಿರ್ದೇಶನ ಇದ್ದ ಗೀತೆಯ ನಂತರ ಶೈಲೇಂದ್ರ ಅವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರು ಸಂಗೀತ ನೀಡಿದಂತಹ ಗೀತೆ ಈಗಷ್ಟೇ ನೀವು ಕೇಳದ್ರಿ, ಬೂತ್ ಪಾಲಿಶ್ ಚಿತ್ರದಿಂದ ಆಶಾ ಭೋನ್ಸ್ಲೆ ಅವರ ಧ್ವನಿಯಲ್ಲಿ. ಡೇವಿಡ್ ಅಬ್ರಾಹಂ ಅವರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ ನಾವಿವತ್ತು. ಅವರ ಜನ್ಮದಿನದ ಪ್ರಯುಕ್ತವಾಗಿ ಅವರ ವಿಶೇಷವಾದಂತಹ ಹಾಡುಗಳನ್ನು ಕೇಳ್ತಾ ಕೇಳ್ತಾ, ಅವರು ಥಿಯೇಟರ್ ಗ್ರೂಪ್ಗಳ ಜೊತೆ ಕೂಡ ಸಾಕಷ್ಟು ಆಕ್ಟಿವ್ ಆಗಿದ್ರು ಕಣ್ರಿ. ತಮ್ಮ ಕೆರಿಯರ್ನಲ್ಲಿ ಅವರು ಅಂಕಲ್ ಡೇವಿಡ್ ಅನ್ನೋ ಹೆಸರಿನಿಂದಾನೆ ತುಂಬಾ ಹೆಸರುವಾಸಿಯಾದರು. ಜಾನ್ ಚಾಚಾ ಅನ್ನುವಂತಹ ಒಂದು ವಿಶೇಷವಾದ ರೋಲ್ ನಿಮಗೆ ನೆನಪಿರಲೇಬೇಕು. 1954 ಹಿಟ್ ಆದಂತಹ ಚಿತ್ರದ ಈ ಒಂದು ಅದ್ಭುತವಾದಂತಹ ಪಾತ್ರ ಅದು. ಅದಕ್ಕೆ ಅವರಿಗೆ ಫಿಲಂ ಫೇರ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿತ್ತು. ಎಸ್, ಇನ್ನಷ್ಟು ಮಾತಾಡಬಹುದು, ಮಾತಾಡೋಣ, ಸಮಯ ಸಾಕ್ತಾ ಇದೆ, ನಮಗಂತೂ ಗೊತ್ತಾಗ್ತಾ ಇಲ್ಲ. ನೀವು ಕೂಡ ನಮ್ಮ ಜೊತೆಯಾಗಿ ಈ ಹೊತ್ತಲ್ಲಿ ಹೇಳುತ್ತೀರಾ ಈ ಒಂದು ಮಾತನ್ನ, ಹೇಗಿದೆ ಕಾರ್ಯಕ್ರಮ ಅನ್ನೋದನ್ನ ಹೇಳಬೇಕಂದ್ರೆ 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನ ಕಳಿಸ್ಕೊಡಿ, ನಮಗೆ ನಿಮ್ಮ ಮಾತನ್ನ ಹೇಳಿ. ಜೊತೆಯಾಗಿ ಕೇಳುತ್ತಾ ಇರಿ FM ರೇನ್ಬೋ 101.3 ಮೆಗಾಹರ್ಟ್ಸ್.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಕ್ತಾ ಇದೀವಿ ನಾವು ನೀವು ಈ ಹೊತ್ತಲ್ಲಿ ಬನ್ನಿ. ಹಾಗಾದರೆ ಅಂಕಲ್ ಡೇವಿಡ್ ಅವರ ಬಗ್ಗೆ ಇನ್ನಷ್ಟು ಮಾತಾಡೋಣ, ಇನ್ನಷ್ಟು ತಿಳ್ಕೊಳ್ಳೋಣ. ನಾವೀಗ ಅಂಕಲ್ ಡೇವಿಡ್ ಅಂತ ಹೇಳ್ತಿದ್ದ ಹಾಗೆ ಆ ಎಲ್ಲ ಪಾತ್ರಗಳು ಕಣ್ಮುಂದೆ ಬರೋದು ಎಷ್ಟು ನಿಜಾನೋ ಅದೇ ರೀತಿಯಲ್ಲಿ ಅವರು ಅದ್ಭುತವಾದ ಮಾತುಗಾರರಾಗಿದ್ರು. ಅಷ್ಟೇ ಅಲ್ಲದೆ ಸ್ಪೋರ್ಟ್ಸ್ ಅನ್ನ ತುಂಬಾ ಅಂದ್ರೆ ತುಂಬಾ ಪ್ರಮೋಟ್ ಮಾಡ್ತಾ ಇದ್ರು. ಹಾಗಾಗಿನೇ ಅವರು ಭಾರತದ ಒಲಿಂಪಿಕ್ ಗೇಮ್ಸ್ ನ ರೆಪ್ರೆಸೆಂಟೇಟಿವ್ ಆಗಿ ಕೂಡ ಆಯ್ಕೆಯಾಗಿದ್ರು. ಕಣ್ರಿ, ಅಂಕಲ್ ಡೇವಿಡ್ ಅವರಿಗೆ ಪದ್ಮಶ್ರೀ ಅವಾರ್ಡ್ 1969 ಭಾರತ ಸರ್ಕಾರದಿಂದ ಕೊಡಮಾಡಲ್ಪಡ್ತು. ಬೂಟ್ ಪಾಲಿಶ್ ಚಿತ್ರದ ಜಾನ್ ಚಾಚಾ ಎಷ್ಟು ಚಂದದ ಕ್ಯಾರೆಕ್ಟರ್. ಪರದೇಶಿ ಚಿತ್ರದಲ್ಲಿ ಅವರು ಮಾಡಿರುವಂತಹ ಪಾತ್ರ ಯಾರಾದರೂ ಮರೆಯೋದಕ್ಕೆ ಸಾಧ್ಯನಾ? ಎಷ್ಟೆಲ್ಲಾ ಚಲನಚಿತ್ರಗಳಲ್ಲಿ ಅಂಕಲ್ ಡೇವಿಡ್ ಅವರು ನಮ್ಮ ಮನೆಯವರಾಗೆ ಕಾಣಿಸ್ಕೊಳ್ತಾರೆ, ಏನಂತೀರಾ?

0: ನಿಮಗಾಗಿ
1: ನಿಮ್ಮೊಡನೆ ಇಟ್ಟ ಹೆಜ್ಜೆಗಳಿಗೀಗ
0: 90.
2: ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ ಮಧುರ ಸುಮಧುರ
0: ಸ್ಮೃತಿ ಪಟಲದಿ ಅಚ್ಚಾದ ಹಾಡುಗಳು.

0: ಸಂತಸ ಮೂಡಿಸಿದ ಪ್ರತಿ ಕ್ಷಣಗಳು.
1: ಸಂತೋಷ ಸಂಗೀತ
2: ಒಲವ ಓಲೆಗಳಿಂದ ಮೆಸೇಜ್ ಮೇಲ್ಗಳವರೆಗೂ ಕ್ರಮಿಸಿರುವ
0: ಈ ಇನ್ಫೋಟೈನ್ಮೆಂಟ್ ಪಯಣಕ್ಕೆ ಬಲ ನಿಮ್ಮ ಪ್ರೋತ್ಸಾಹದ ಕೈತುತ್ತು.

0: ಮಾಹಿತಿ ಮನರಂಜನೆಯ ಸಂಗಮ ನಿಮ್ಮ ಆಕಾಶವಾಣಿ.
1: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ.

ಹತ್ತು ಗಂಟೆ ಎರಡು ನಿಮಿಷ ಆಗೋಗುತ್ತೆ. ಕನ್ನಡ ಕಾಮನಬಿಲಿನಲ್ಲಿ ಕನಸಿನ ಲೋಕಕ್ಕೆ ಎಲ್ಲರೂ ಕಾಲಿಡೋ ಹೊತ್ತಿದ್ದು. ಇಂದಿನ ಕನಸಿನ ಲೋಕ ಯಾರಿಗೋ ಒಬ್ರಿಗೆ ಮೀಸಲು. ಯಾರವರು? ನಮ್ಮ ಕನಸುಗಳನ್ನ ನನಸು ಮಾಡೋದಕ್ಕೆ ತನ್ನ ಕನಸುಗಳನ್ನ ಬದಿಗಿಟ್ಟು ಮಕ್ಕಳ ಕನಸಿನಲ್ಲಿ ತನ್ನ ಕನಸನ್ನ ಕಾಣುವಂತಹ, ಮಕ್ಕಳ ಕನಸನ್ನ ನನಸಾಗಿಸೋದಕ್ಕೆ ತನ್ನ ನನಸನ್ನ

0: ಶ್ರಮದಿಂದ ಪರಿಪೂರ್ಣ ಮಾಡಿಕೊಳ್ಳುವಂತಹ ತಂದೆಯರ ದಿನದಂದು ತಂದೆಯರ ವಿಶೇಷವಾದಂತಹ ಕನಸಿನ ಲೋಕಾಮುನಿ ಬರುತ್ತೆ ನಿಮಗಾಗಿ. ನಿಮ್ಮ ತಂದೆ ಬಗ್ಗೆ ನೀವು ಹೇಳಬೇಕಾಗಿದ್ದ ಮಾತು, ಹೇಳಬೇಕು ಅಂದ್ಕೋತಿರೋ ಮಾತು ಏನಾದರೂ ಇದ್ರೆ ಹಂಚ್ಕೋಬಹುದು ನಮ್ಮೊಟ್ಟಿಗೆ. ಕೇಳ್ತಾ ಕೇಳ್ತಾ ಜೊತೆಯಾಗೇ ಇರಿ, ಎಫ್ಎಂ ರೈನ್ಬೋನ ಕೇಳ್ತಾನೆ ಇರಿ.
1: ಯಾರು ಹೇಳ್ತೀಯ ಪುರ್?

ಎಫ್ಎಂ ರೇನ್ಬೋ ಇದು ಕನ್ನಡ ಕಾಮನಬಿಲಿನಲ್ಲಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವು ನೀವು ಜೊತೆಯಾಗಿದ್ದೀವಿ. ತಂದೆಯರ ದಿನದಂದು ತಂದೆಯರ ಬಗ್ಗೆ ಮಾತಾಡ್ತಾ ಒಂದಷ್ಟು ಚಂದದ ಗೀತೆಗಳನ್ನು ಕೇಳ್ತಾ ಕನಸಿನ ಲೋಕಕ್ಕೆ ಕಾಲಿಡೋಣ.

ಎಸ್ ಡ್ಯಾಡ್ ಅಂದ್ರೆ ಆತ ನನ್ನ ಮೊದಲ ನಾಯಕ, ನನ್ನ ಮೊದಲ ಮಾರ್ಗದರ್ಶನಕ ಅನ್ನುವಂತಹ ಮಾತನ್ನ ಪ್ರತಿಯೊಬ್ರು ಹೇಳ್ತಾರೆ. ಕೆಲವೊಂದ್ಸಾರಿ ಒಬ್ಬರು ಹೇಳಿರುವಂತಹ ಮಾತು ತುಂಬಾ ಚೆನ್ನಾಗಿದೆ ಕಣ್ರಿ. ನಮ್ಮ ಜೀವನದಲ್ಲಿ ಯಾವುದೇ ಒಂದು ಮ್ಯಾನ್ಯುವಲ್ ಅಂತ ಸಿಗೋದಿಲ್ಲ, ಹೌದಲ್ವಾ? ಆದ್ರೆ ಈ ಒಂದು ಮ್ಯಾನ್ಯುವಲ್ ಆಗಿ ಕೈ ಹಿಡಿದು ನಡೆಸುವಂತಹ ಮ್ಯಾನೆ ನನ್ನ ತಂದೆ. ಎಸ್, ಇದು ತಂದೆಯ ಬಗ್ಗೆ ಇರುವಂತಹ ಒಂದಷ್ಟು ಸಾಲುಗಳು. ನಿಮ್ ಸಾಲುಗಳೇನು ಕೇಳೋಕೆ ನಂಗಂತೂ ತುಂಬಾ ಜಾಸ್ತಿ ಕುತೂಹಲ ಇದೆ. 9484809013 ಈ ವಾಟ್ಸ್ಆಪ್ ಸಂಖ್ಯೆಗೆ ನೀವು ಸಂದೇಶವನ್ನ ಕಳಿಸ್ಕೊಟ್ಟು ನಮ್ಮ ಜೊತೆಯಾಗಿ ನಿಮ್ಮ ಮಾತನ್ನ ಹಂಚ್ಕೋಬಹುದು. ಹಂಚ್ಕೋತೀರಾ ಅಲ್ವಾ?

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ತಂದೆಯರ ದಿನದ ವಿಶೇಷವಾದ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ವಿ. ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ರೆ, ಕಡಗಂಜಿಯ ಧರ್ಮಣ್ಣ ಧನ್ನಿ ಅವರು ತಂದೆಯವರ ಬಗ್ಗೆ ಒಂದಷ್ಟು ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಇವರ ತಂದೆಯವರು ಆಕಾಶವಾಣಿ ಜನಪದ ಕಲಾವಿದರಾಗಿದ್ರಂತೆ, ಸಾಕಷ್ಟು ಆಸೆನ ಇಟ್ಕೊಂಡಿದ್ರಂತೆ, ಮಗ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ, ಹಾಗಾಗಿನೇ ನಾನು ನನ್ನ ತಂದೆಯವರ ಆದರ್ಶದಿಂದ ಮಾಡಿದೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಅಲ್ಲದೆ ಹೈದರಾಬಾದ್ ಕರ್ನಾಟಕ

ಕರ್ನಾಟಕ ವಿಮೋಚನಾ ಚಳುವಳಿಯಲ್ಲಿ ಜನಜಾಗೃತಿ ಮೂಡಿಸೋದಕ್ಕೆ ಲಾವಣಿ ಪದಗಳನ್ನ ಹಾಡ್ತಾ ಇದ್ರು ಅನ್ನುವಂತಹ ನೆನಪುಗಳನ್ನ ಹಂಚಿಕೊಂಡಿದ್ದಾರೆ. ವಂಡರ್ಫುಲ್ ಸರ್. ಉಮೇಶ್ ಅವರ ಸಂದೇಶ ಬಂದದ್ದು ಸಿರಿಗೆರೆಯಿಂದ. ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ, ನಾನು ಓದುವಾಗ ನಮ್ಮ ತಂದೆಯ ತಿಂಗಳಿಗೆ ಸಂಬಳ 85 ರೂಪಾಯಿ ಮಾತ್ರ ಬರ್ತಾ ಇದ್ದಿದ್ದು, ಅದರಲ್ಲಿ ಸಂಸಾರವನ್ನ ನಿಭಾಯಿಸಿದ್ರು. ನಾನು ನನ್ನ ಮೆಟ್ರಿಕ್ಯುಲೇಷನ್ ಅನ್ನ 1967 ಮುಗಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು. ತನ್ನ ಸುಖಗಳನ್ನ ತ್ಯಾಗ ಮಾಡಿ ನನ್ನನ್ನು ಡಿಎಂಇ ಓದಿಸಿ ಕೆಲಸಕ್ಕೂ ಸೇರಿಸಿದ್ರು. ನಾನೊಬ್ಬ ಅಧಿಕಾರಿಯಾಗಿ ನಿವೃತ್ತ ಆಗಿದ್ದೀನಿ, ಆದರೆ ಅವರ ಯಶಸ್ಸನ್ನು ನನ್ನದನ್ನು ನೋಡೋದಕ್ಕೆ ಅವರೇ ಇಲ್ಲ ಅನ್ನೋಂತಹ ಅಂಬಲ ನೋವು ನನ್ನಲ್ಲಿದೆ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ನಿಮ್ಮ ತಂದೆಯವರಿಗೆ ನಿಮ್ಮ ಬಗ್ಗೆ ಹೆಮ್ಮೆ ಪ್ರೀತಿ ಎಲ್ಲೆಂದೂ ಇದ್ದೇ ಇರುತ್ತೆ. ಇನ್ನಷ್ಟು ಸಂದೇಶ ಇದೆ. ನೀವು ಕೂಡ ಇವರ ಹಾಗೆ ನಿಮ್ಮ ತಂದೆಯೊಂದಿಗಿನ ನಿಮ್ಮ ಬಾಂಧವ್ಯದ ನೆನಪನ್ನು ಹಂಚಿಕೊತೀರಾ? ಹಂಚಿಕೋಬೇಕು ಅನ್ಸಿದ್ರೆ 9484809010013 ಈ ವಾಟ್ಸ್ಆಪ್ ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ರವಾನೆ ಮಾಡಿ ನಿಮ್ಮ ಮಾತನ್ನ ನಮ್ಮ ಜೊತೆಯಾಗಿ ಹಂಚಿಕೊಳ್ಳಿ.

ತಂದೆ ಮಕ್ಕಳ ಚಂದದ ಗೀತೆಗಳು ನಿಮಗೋಸ್ಕರನೇ ಮೂಡಿ ಬರ್ತಾ ಇರೋದು ನಿಮ್ಮ ಕನ್ನಡ ಕಾಮನಬಿಲ್ಲು 101.3 ಮೆಗಾಹೆರ್ಟ್ಸ್ ನಲ್ಲಿ. ನಿಮ್ಮ ತಂದೆಯ ಬಗ್ಗೆ ನಿಮಗಿರುವಂತಹ ಮಾತುಗಳನ್ನ ಹಂಚಿಕೊಳ್ಳಿ ಅಂತ ಕೇಳಿದಕ್ಕೆ ಶಾಂತಾಚಾರ ಅವರು ಬಡಗೇರದಿಂದ ಕಳಿಸ್ಕೊಟ್ಟಿರೋ ಮಾತಿದು, ನನ್ನ ತಂದೆಯ ಕುರಿತು ಎಷ್ಟು ಹೇಳಿದ್ರೂ ಸಾಲದು, ಅವರು ನಮ್ಮ ಕುಟುಂಬದ ಬೆನ್ನೆಲುಬಾಗಿದ್ರು, ನಮ್ಮ ಭವಿಷ್ಯದ ಶಿಲ್ಪಿಯಾಗಿದ್ರು, ತನ್ನ ಕಷ್ಟಗಳನ್ನ ಮರೆತು ನಮ್ಮ ಸುಖಕ್ಕಾಗಿ ದುಡಿಯೋ ತ್ಯಾಗ ಮೂರ್ತಿಯಾಗಿದ್ರು, ಜೀವನದಲ್ಲಿ ಧೈರ್ಯ, ಶಿಸ್ತು, ಜವಾಬ್ದಾರಿ, ಆತ್ಮವಿಶ್ವಾಸವನ್ನ ಕಲಿಸುವಂತಹ ಮೊದಲ ಗುರು ಅವರು. ಪ್ರೀತಿ ಮಾತುಗಳಲ್ಲಿ ಕಡಿಮೆ ಅನಿಸಬಹುದು, ಆದರೆ ಪ್ರತಿಯೊಂದು ತ್ಯಾಗದಲ್ಲೂ ಅವರ ಅಪಾರವಾದ ಮಮತೆ ಅಡಗಿರುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಚಂದದ ಮಾತುಗಳಿದು ಸರ್. ಮಲ್ಲೇಶ್ವರಂನಿಂದ ಹರೀಶ್ ಅವರ ಮಾತು ಕೂಡ ಇದೇ ಆಗಿದೆ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದನ್ನ ಕಲಿಸಿದವರು ನನ್ನ ತಂದೆ. ಜೀವನದಲ್ಲಿ ವಿದ್ಯಾಭ್ಯಾಸ ಕಲಿಸಿದ್ರು, ಜವಾಬ್ದಾರಿಯಿಂದ ಬಾಳೋದನ್ನ ಕಲಿಸಿದ್ರು, ಯಾರ ಹಂಗೂ ಇಲ್ಲದೆ ಒಬ್ಬರಿಗೆ ಹೆದರಿ ತಲೆಬಾಗದಂತೆ ಬಾಳೋದನ್ನ ಹೇಳಿದ್ರು ಅನ್ನೋ ಮಾತನ್ನ ಇವರು ಹೇಳ್ತಿದ್ದಾರೆ. ಇನ್ನಷ್ಟು ಮಾತಿದೆ, ನಿಮ್ಮ ಮಾತೇನು ಹಂಚ್ಕೊಳ್ಳಿ ನಮ್ಮೊಟ್ಟಿಗೆ. 9480910013 ನಿಮ್ಮ ತಂದೆ ಬಗ್ಗೆ ನಿಮ್ಮ ಮಾತು ಕೇಳೋದಕ್ಕೆ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀವಿ. ಹಾಡುಗಳು ಮೂಡಿ ಬರ್ತಾ ಇದೆ. ಅಪ್ಪಂದಿರ ದಿನದ ವಿಶೇಷವಾದ ಕಾರ್ಯಕ್ರಮ ಇದು.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: 1:10 ವರೆಗೂ
0: ನಿಮ್ಮ ನೆಚ್ಚಿನ FM ರೇನ್ಬೋ 101.3 MHz ಗಳಲ್ಲಿ

10:41 25 ಸೆಕೆಂಡು. ನಿಮ್ಮ ತಂದೆ ಬಗ್ಗೆ ನಮ್ಮ ಜೊತೆ ಹಂಚಿಕೊಳ್ಳಿ ಅಂತ ನಾನು ಕೇಳಿದ್ದೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡಲಿಂದ ಸಂದೇಶ ಕಳಿಸಿದ್ರೆ, ನಂದ ಕಿಶೋರ್ ಅವರು ಶೃಂಗೇರಿಯಿಂದ ಹೇಳ್ತಾ ಇದ್ದಾರೆ, ನಾನು TCH ಮಾಡೋ ಸಮಯದಲ್ಲಿ ತಂದೆಯ ಆಶೀರ್ವಾದದಿಂದ ಬಡತನ ಇದ್ರೂ ಕೂಡ ಓದೋಕೆ ಸಾಧ್ಯ ಆಯಿತು. ಇಂದು ಶಿಕ್ಷಕನಾಗಿದ್ದೇನೆ, ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇದ್ದೇನೆ, ನನ್ನ ತಂದೆಯ ಆದರ್ಶ ಗುಣಗಳನ್ನು ಸದಾ ನೆನೆಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ತುಂಬಾ ಸಂತೋಷ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಯಶಸ್ವಿ ಅವರ ಸಂದೇಶ ಬಂದು ತಲುಪಿದ್ರೆ, ಸ್ಮಿತಾ ಚಿತ್ರದುರ್ಗದಿಂದ ಹೇಳ್ತಿದ್ದಾರೆ, ನನ್ನ ತಂದೆ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲಲ್ಲ ರೀ, ಭಗವಂತನ ರೂಪ ನನ್ನ ತಂದೆ, ಒಳ್ಳೆ ಸ್ನೇಹಿತ, ಎಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುವಂತಹ ಜೀವ ನನ್ನಪ್ಪ, ಎಲ್ಲ ತಂದೆಯರು ಕೂಡ ಸದಾಕಾಲ ಚೆನ್ನಾಗಿರಲಿ ಅನ್ನೋದೇ ನನ್ನ ಆಶಯ ಅನ್ನೋ ಮಾತನ್ನ ಇವರು ಹೇಳಿದ್ದಾರೆ. ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಅವರು ಹಂಪನೂರಿನಿಂದ ಸಂದೇಶ ಕಳಿಸಿದ್ರೆ, ನಮ್ಮ ತಂದೆ ಶಕ್ತಿ ಮತ್ತು ಮಾರ್ಗದರ್ಶಕರು, ಅವರಿಗೆ

ನನ್ನ ಎಂದೆಂದು ಕೂಡ ನಮಸ್ಕಾರ ಇರುತ್ತೆ ಅನ್ನೋ ಮಾತು ಇವರದ್ದಾಗಿದೆ. ಚಿದಾನಂದ ಟಿವಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತಿದ್ದಾರೆ, ಚಿಕ್ಕೋನಾಗಿದ್ದಾಗಲೇ ತಂದೆ ದೂರವಾಗಿದ್ರು, ಆದರೆ ಅಣ್ಣನೇ ತಂದೆಯಾಗಿ ಬೆಳೆಸಿದ್ರು. ಅಣ್ಣ ಕಾಲವಾಗಿದ್ದಾರೆ, ಆದರೆ ಎಂದೂ ಮರೆಯಾಗೋಲ್ಲ ಅವರಿಗೆ ನನ್ನ ಎಂದೆಂದಿನ ನಮನ ಅನ್ನೋ ಮಾತು ಇವರದ್ದು. ಸುಶೀಲಾ ಮತ್ತು ಮಹಾದೇವಿಯವರು ಸಂದೇಶವನ್ನ ಕಳುಹಿಸಿಕೊಟ್ಟು ಹೇಳ್ತಾ ಇದ್ದಾರೆ, ನಾವು ಎಂದೆಂದೂ ಕೂಡ ದುಃಖವನ್ನ ನೋಡದ ಹಾಗೆ ನನ್ನ ತಾಯಿ ತಂದೆಯರು ನಮ್ಮನ್ನ ಕಾಪಾಡಿ ಸಲಹುದ್ರು. ನನ್ನ ತಂದೆ ನನಗೆ ತಾವೇ ಲಂಗ ಬ್ಲೌಸ್ ಅನ್ನ ಹೊಲ್ಕೊಡ್ತಾ ಇದ್ರು, ಅದನ್ನ ನಾನು ಹಾಕೊಳ್ತಾ ಇದ್ದಂತಹ ನೆನಪು ನನಗೆ ಎಂದೆಂದಿಗೂ ಕೂಡ ಇದೆ ಎಂದು ನನ್ನ ತಾಯಿ ತಂದೆಯನ್ನ ನಾನು ಮರೆಯೋದಿಲ್ಲ. ತಂದೆ ಎಂದು ಒಂದೇ ಒಂದು ಅಕ್ಷರ ಕೂಗಿ ನಮಗೆ ಬೈದವರಲ್ಲ, ಅವರ ಪ್ರೀತಿ ಎಂದೆಂದೂ ನಮ್ಮ ಜೊತೆ ಶಾಶ್ವತವಾಗಿರುತ್ತೆ ಅನ್ನೋ ಮಾತು ಇವರು ಹೇಳ್ತಿದ್ದಾರೆ. ಬಡತನವಿದ್ರೂ ಕೂಡ ಸಿರಿತನದಲ್ಲಿ ಬದುಕ್ತಿದ್ದೀವಿ ಅನ್ನೋ ಭಾವನೆಯನ್ನ ಕೊಡಲು ಸಾಧ್ಯವಾಗೋದೇ ತಂದೆ ಕೈ ಹಿಡಿದು ನಡೆಸೋದ್ರಿಂದ. ನಮ್ಮ ನೋವುಗಳಿಗೆ ಎಲ್ಲವನ್ನ ಮರೆಸುವಂತಹ ಶಕ್ತಿ ಇರೋದು ತಂದೆ ನೀಡುವ ನಗುವಿನಿಂದ. ತಂದೆ ಹೆಗಲು ಕಣ್ರಿ, ಇಡೀ ಆಕಾಶನೇ ತೋರಿಸಬಲ್ದು.

ಸಾಹುಕಾರ ಅಪ್ಪನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಂಜುಶ್ರೀ ಧಾರವಾಡದಿಂದ ಹೇಳ್ತಿರೋ ಮಾತು, ನಮ್ಮ ತಂದೆ ಈಗ ಜೊತೆಯಲ್ಲಿಲ್ಲ, ಸ್ಕೂಲಿಗೆ ಹೋಗುವಾಗ ನಮ್ಮ ತಂದೆ ಪ್ಲಾಸ್ಟಿಕ್ನಿಂದ ರೇನ್ ಕೋಟ್ನ ರೆಡಿ ಮಾಡಿಕೊಡ್ತಾ ಇದ್ರು ಅನ್ನೋ ಮಾತನ್ನು ನೆನಪಿಸ್ಕೊಂಡಿದ್ದಾರೆ. ಸೂಪರ್ ರೀ. ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ಅವರ ಸಂದೇಶ ಬಂದಿದೆ. ಅದಾದ ನಂತರ ಪುಷ್ಪಾ ಶಾನುಭೋಗರ ಗದಗದಿಂದ ಹೇಳ್ತಾ ಇದ್ದಾರೆ, ತಂದೆ ಜೊತೆ ಅಟ್ಯಾಚ್ ಏನಿರಲಿಲ್ಲ, ಆದರೆ ಅವರು ಇಲ್ಲವಾದ ನಂತರ ಅವರ ಅಟ್ಯಾಚ್ಮೆಂಟ್ ಜಾಸ್ತಿ ಆಯಿತು. ಏನೇ ಕೇಳಿದ್ರು ಸ್ವಲ್ಪ ಬೈತಿದ್ರು, ಆಮೇಲೆ ಕೊಡಿಸ್ತಾ ಇದ್ರು. ಅಪ್ಪನೇ ಹಾಗಲ್ವಾ, ಐ ಲವ್ ಯು ಪಾ ಅನ್ನೋದನ್ನ ಹೇಳ್ತಾ, ನನ್ನ ಹಬ್ಬಿ ನನಗೆ ಎರಡನೇ ತಂದೆ ತರ ಅನ್ನೋ ಮಾತನ್ನ ಹೇಳಿದ್ದಾರೆ. ನೈಸ್ ಮಾಮ್. ಏನೇ ಹೇಳಿ, ತಂದೆ ಅನ್ನೋ ಪದವಿ ಸೃಷ್ಟಿಯಾಗೋದು ಮಗು ಹುಟ್ಟಿದ ಹಾಗೆ, ಆದರೆ ಆ ಒಂದು ಪದವಿ, ಜೀವನದಲ್ಲಿ ಸಿಗೋ ಪದವಿಯನ್ನು ಅಪ್ಪ ನಿಭಾಯಿಸೋ ರೀತಿ ಇದೆಯಲ್ಲ, ಅದು ಅದ್ಭುತ ಕಂಡ್ರೆ.

ಇಲ್ಲಿವರೆಗೂ ತಂದೆಯರ ದಿನದ ವಿಶೇಷವಾದಂತಹ ಕಾರ್ಯಕ್ರಮ ಮುಡಿಬಂತು ಕನಸಿನ ಲೋಕ. ತಂದೆಯರ ದಿನದ ವಿಶೇಷತೆಯನ್ನು ಅಪ್ಪ ವಿಶ್ವ ಹ್ಯಾಪಿ ಅಪ್ಪಂದಿರ ದಿನ ಅಂತ ಹೇಳೋದಷ್ಟೇ ಅಲ್ಲ, ಅದರ ಜೊತೆಯಾಗಿ ತಂದೆಯ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲೋದು ಮಕ್ಕಳ ಧರ್ಮವಾಗುತ್ತೆ. ಇದ್ರ ಬಗ್ಗೆ ಯೋಚಿಸೋಣ, ಅವರ ಕೊಡುಗೆಗಳನ್ನು ನೆನೆಯೋಣ, ತ್ಯಾಗಗಳನ್ನು ಸದಾ ಸದಾ ಸದಾ ನೆನೀತಾ ಮುಂದಿನ ಪೀಳಿಗೆಗೂ ವರ್ಗಾಯಿಸೋಣ. ಏನಂತೀರ? ಈ ಮಾತುಗಳನ್ನು ಹೇಳ್ತಾ ಅಪ್ಪಂದಿರ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸಂದೇಶ ಕಳಿಸ್ಕೊಟ್ಟವ್ರಿಗೆಲ್ಲ ಪ್ರೀತಿಯ ಧನ್ಯವಾದ. ಇಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಕೇಳ್ತಾನೇರಿ ಕನ್ನಡ ಕಾಮನವಿಲ್ಲು 101.3 MHz.